ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 11 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 1 ತಾರೀಕು ಸೋಮವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಎನ್ಎಂ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. 6:35, 6:50 ಹಾಗೂ ಬೆಳಗ್ಗೆ 7:15 ಭಾವಗೀತೆಗಳನ್ನು ಕೇಳಿದಿರಿ. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು, 9:00 ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ, 10:00 ಒಗಟು ಜಗಟು ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಕರೆಗೊಂದು ಗೀತೆ.

ನಿಮ್ಮ ಕರೆ ನಿಮ್ಮ ಹಾಡು 11 ಗಂಟೆಗೆ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ, ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದರೆ ಮಂಜುನಾಥ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. 1:20 ಭಾವಗೀತೆಗಳು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.

ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ, 6:15 ಭಾವಗೀತೆಗಳನ್ನು ಕೇಳಿದಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಇದರಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಮಂಜುನಾಥ್ ಜೆ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ಬಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಶ್ರೀರಾಮಚಂದ್ರ. 10:30 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಇನ್ನು ಮುಂದೆ ಕೇಳಿ ಗಜೇಂದ್ರ ಅವರ ಒಂದು ರಚನೆ, ಸಿದ್ಧಿ ಬುದ್ಧಿಯ ಪ್ರದಾಯಕ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು.

ಪುರಂದ್ರದಾಸರ ಒಂದು ರಚನೆ ಲಾಲಿಸಿದಳು ಯಶೋಧೆ ಜಗದೋದ್ಧಾರಣ. ಹಾಡಿದ್ದಾರೆ ಎಂ ಬಾಲಮುರಳೀಕೃಷ್ಣ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ

0: ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ, ಕ್ರಿಯಾಚರಣೆಗಳ ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ ಪಡೆದುಕೊಂಡಿರುವ ನಮ್ಮ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗವು ನಮ್ಮ ನಂಬಿಕೆಗಳನ್ವಯ ಚತುರ್ವಿಧ ಫಲಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧನೆಗಳಿಗೆ ಕಾರಣವಾಗಬಲ್ಲದು. ಈ ಪುರುಷಾರ್ಥಗಳು ಈಡೇರಬೇಕಾದದ್ದು ಶರೀರ ಹಾಗೂ ಈ ಶರೀರದಲ್ಲಿರುವ ಚಿತ್ತದ ಸಮೈಕ್ಯತೆಯ ಮೂಲಕ ಮಾತ್ರ. ಹಾಗಾಗಿ ಚಿತ್ತ ಅಥವಾ ಆತ್ಮಶುದ್ಧಿ, ಒಟ್ಟಾರೆ ಸ್ವಾಸ್ಥ್ಯವನ್ನ ಕಾಯ್ದುಕೊಳ್ಳುವಲ್ಲಿ ಯೋಗವೇ ಅತ್ಯಂತ ಪ್ರಮುಖವಾದ ಮಾಧ್ಯಮ. ಯೋಗ ಪದ ನಿಷ್ಪತ್ತಿಗಳನ್ನು ಮೂರು ನೆಲೆಗಳಲ್ಲಿ ಗುರುತಿಸಲಾಗಿದೆ. ಮೊದಲನೆಯದು ಏಕಾಗ್ರತೆ, ಎರಡನೆಯದು ಮನಸ್ಸಿನ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ, ಮತ್ತು ಕೊನೆಯದನ್ನ ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು, ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತ ಧರ್ಮಗಳಲ್ಲಿಯೂ, ಸಿಖ್ಖ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮೊಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಾಂಧಳದಂತೆ ನಮ್ಮ ಸಮಸ್ತ ವಿಶ್ವವನ್ನು ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು.
0: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂಎನ್ ವ್ಯಾಸರವ್ ಅವರ ಒಂದು ರಚನೆ, ಹಾಡಿದ್ದಾರೆ ಎಂ ಡಿ ಪಲ್ಲವಿ. ನಿನ್ನ ನಗೆ ಬೀರಿದಾಗ

ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆ ವೈಷ್ಣವರಾವ್ ಅವರ ಸ್ವರದಲ್ಲಿ ಹೊಸ ಹೊಸ ಹಸಿರಿನ ಎಂಬ ಗೀತೆ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಅನೇಕ ಏಕದಳ ಹಾಗೂ ದ್ವಿದಳ ಬೆಳೆಯ ಕಟಾವಿನ ನಂತರ ಭೂಮಿಯಲ್ಲಿ ಉಳಿತಕ್ಕಂತಹ ಬೆಳೆಯ ಉಳಿಕೆಗಳನ್ನು ಶೇಖರಿಸಬೇಕು. ಚೆನ್ನಾಗಿ ಕಳಿಸಿ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣು ಸುಧಾರಣೆಗೊಂಡು ಸತ್ವಯುತ ಆಗೋದು ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಹಾಯಕವಾಗುತ್ತೆ. ಅಲ್ಲದೆ ಈ ವಸ್ತುಗಳನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಕಚ್ಚಾ ವಸ್ತುಗಳನ್ನಾಗಿಯೂ ಕೂಡ ಉಪಯೋಗವನ್ನು ಮಾಡಬಹುದು. ಯಾವ ಬೆಳೆಯ ಉಳಿಕೆಯನ್ನು ನಾವು ಜಾನುವಾರು ಅಥವಾ ಪಶುಗಳ ಆಹಾರವಾಗಿ ಬಳಕೆಯನ್ನು ಮಾಡ್ತೇವೋ ಅದನ್ನು ಮಾತ್ರ ಬಹಳ ಚೆನ್ನಾಗಿ ಜೋಪಾನವನ್ನು ಮಾಡ್ತೇವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ,

0: ಬೆಳೆಯ ಉಳಿಕೆಗಳನ್ನು ಸ್ಥಳದಲ್ಲೇ ಸುಡುವ ಬದಲು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾವಯವ ವಸ್ತುವಿನ ಪ್ರಮಾಣ ಹೆಚ್ಚಿಸಬಹುದಾಗಿದೆ. ನಮಗೆ ಅದನ್ನು ಸಂಗ್ರಹವನ್ನು ಮಾಡಿ ಒಂದು ಕಡೆ ಕಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ, ಕಾಂಪೋಸ್ಟ್ ಆಗಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ, ಅದನ್ನು ನಮ್ಮ ಹೊಲ ಅಥವಾ ಗದ್ದೆಯ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಹೀಗೆ ಸೇರಿಸೋದ್ರಿಂದಲೂ ಕೂಡ ನಮಗೆ ಸಾಕಷ್ಟು ಅನುಕೂಲಗಳು ಲಭಿಸುತ್ತೆ. ಹೀಗೆ ಮಣ್ಣಿಗೆ ನಾವು ಈ ತರಹದ ತ್ಯಾಜ್ಯಗಳನ್ನು ಅಥವಾ ಉಳಿಕೆಯನ್ನು ಸೇರಿಸೋದ್ರಿಂದ ಮಣ್ಣಿನ ಭೌತಿಕ ಗುಣಗಳಾದ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಶಕ್ತಿ, ಮಣ್ಣಿನ ರಚನೆ, ಮಣ್ಣಿನ ಒಳಗೆ ಗಾಳಿಯಾಡ್ತಕ್ಕಂತಹ ಪ್ರಮಾಣ ಅಭಿವೃದ್ಧಿ ಹೊಂದಿ ಬೆಳೆ ಉತ್ಪಾದನೆ ಹೆಚ್ಚಾಗಲಿಕ್ಕೆ ನೆರವಾಗುತ್ತೆ. ಬೆಳೆಯ ಉಳಿಕೆಗಳನ್ನು ಮಣ್ಣಿನ ಹೊದಿಕೆಯಾಗಿಯೂ ಕೂಡ ಬಳಸಬಹುದಾಗಿದ್ದು, ಇದರಿಂದ ಮಣ್ಣಿನಲ್ಲಿ ನೀರಿನ ಆವಿಯಾಗುವಿಕೆಯನ್ನು ನಿಯಂತ್ರಿಸಬಹುದು, ಮಣ್ಣಿನ ಸವಕಳಿಯನ್ನು ಈ ಮೂಲಕ ತಪ್ಪಿಸಬಹುದಾಗಿದೆ. ಸಾಮಾನ್ಯವಾಗಿ ಸುಡುವಂಥದ್ದು ಅನೇಕರಲ್ಲಿ ಇರತಕ್ಕಂತಹ ಒಂದು ಪರಿಪಾಠ. ಇದು ಹೇಗೆ ಪ್ರಾರಂಭ ಆಯಿತು ಮತ್ತು ಯಾಕೆ ಪ್ರಾರಂಭ ಆಯಿತು ಅನ್ನುವಂಥದ್ದು ಅನೇಕರಿಗೆ ತಿಳಿದಿಲ್ಲ. ನಾವು ಕೇವಲ ನಮ್ಮ ಭೂಮಿಯಲ್ಲಿ ಬೆಳೆದಂತಹ ತ್ಯಾಜ್ಯವನ್ನು ಅಥವಾ ಉಳಿಕೆಯನ್ನು ಅಷ್ಟೇ ಸುಡೋದಿಲ್ಲ, ಈ ತ್ಯಾಜ್ಯದಲ್ಲಿ ಉಳಿಕೆಯಲ್ಲಿ ಇರುವಂತಹ ಕೋಟ್ಯಾಂತರ ಸೂಕ್ಷ್ಮಾಣ ಜೀವಿಗಳು, ನಾವು ಯಾವ ಭಾಗದಲ್ಲಿ ಬೆಂಕಿಯನ್ನು ಇಡ್ತೀವೋ ಆ ಭಾಗದಲ್ಲಿ ಅಥವಾ ಆ ಮಣ್ಣಿನಲ್ಲಿ ಇರತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು ಕ್ರಿಮಿ ಕೀಟಗಳನ್ನು ಕೂಡ ಸುಡ್ತೇವೆ. ಈ ಕ್ರಿಮಿಕೀಟಗಳು ಸೂಕ್ಷ್ಮಾಣು ಜೀವಿಗಳು ಅನೇಕ ಸಂದರ್ಭಗಳಲ್ಲಿ ನಮ್ಮ ಬೆಳೆಗೆ ಉಪಯುಕ್ತವಾಗಿದ್ದು ಇವುಗಳನ್ನೆಲ್ಲವನ್ನೂ ಕೂಡ ನಾಶ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗೆ ಆಗಬಾರದು ಅಂತ ಹೇಳಿದರೆ ಏನು ಬೆಳೆಯ ತ್ಯಾಜ್ಯ ಅಥವಾ ಉಳಿಕೆ ಉಳಿಯುತ್ತೋ ಅದನ್ನು ನಾವು ಶೇಖರಿಸಿ ಇಟ್ಕೊಳ್ಬೇಕು, ಚೆನ್ನಾಗಿ ಕಳಿಸ್ಬೇಕು, ಸಾವಯವ ಗೊಬ್ಬರವನ್ನಾಗಿ ಪರಿವರ್ತನೆಯನ್ನು ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣು ಸತ್ವಯುತವಾಗುತ್ತೆ, ಹೆಚ್ಚು ಸುಧಾರಣೆಗೊಳ್ಳುತ್ತೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಒಂದು ಭಾವಗೀತೆ. ರಚನೆ ಕೆಎಸ್ ನರಸಿಂಹಸ್ವಾಮಿಯವರದು. ಗೀತೆಯನ್ನು ಹಾಡಿದ್ದಾರೆ ವಿಕಾಸ್ ಕೆ ವಶಿಷ್ಠ.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಆಕಾಶವಾಣಿ ಹಾಸನ ಎಫ್ಎಂ ಈಗ ವೇಳೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷ

0: ಸಂಯುಕ್ತವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
2: ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೇ ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
2: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಜೂನ್ 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19ನೇ ಆವೃತ್ತಿಯ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 ಕೋಟಿ ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ವಿಕೆಟ್ ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ವರ್ಷದೊಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ ಸಿಡಿಎಸ್ ನೂತನ ಮುಖ್ಯಸ್ಥರಾಗಿ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೇಳಿ ಭಾವಗೀತೆಗಳು. ಕುವೆಂಪು ಅವರ ರಚನೆ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ. ಹಾಡಿದ್ದಾರೆ ಕೆಎಸ್ ಸುರೇಖಾ.

ಶಂಕರ್ ಶಾನುಭಾಗ್ ಅವರ ಸ್ವರದಲ್ಲಿ ಕುವೆಂಪು ಅವರ ರಚನೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮೈಸೂರು ಅನಂತಸ್ವಾಮಿಯವರ ಸ್ವರದಲ್ಲಿರುವ ಕುವೆಂಪು ಅವರ ಒಂದು ಗೀತೆಯೇ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ FM.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣಬೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ ಅನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
5: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
0: ಆಕಾಶವಾಣಿ ಹಾಸನ FM. ಈಗ ವೇಳೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಕೇಳುವಿರಿ 7:35.
7: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
8: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ದಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಶುದ್ದ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
4: ಆಕಾಶವಾಣಿ ಹಾಸನ ಎಫ್ಎಂ ಸವಿಗಾನ. ಮೊದಲಿಗೆ ಕೇಳಿ ವಾಣಿ ಜಯರಾಮ್ ಅವರ ಸ್ವರದಲ್ಲಿ ದೀಪಾ ಚಿತ್ರದ ಗೀತೆಯನ್ನು. ವಿಜಯ ನರಸಿಂಹ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
3: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
5: ಜಿವದಿಶಂಕರ್ ಅವರ ರಚನೆ, ರಾಜನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿರುವ ಗುರಿ ಚಿತ್ರದ ಗೀತೆ, ಡಾ ರಾಜ್ಕುಮಾರ್ ಅವರ ಸ್ವರದಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8720-237.
4: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿಲಾಡಿ ಜೋಡಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ರಾಜನಾಗೇಂದ್ರ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ ಚೆಲುವಿ ಯಾರೋ ಎಂಬ ಗೀತೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ಗಂಗಪ್ಪ ವಾಲಿಯವರ ಒಂದು ರಚನೆ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ಎಂ ಗೋಪಾಲಕೃಷ್ಣ ಹೆಗಡೆಯವರ ರಚನೆ ವೃಂದಗಾನದಲ್ಲಿ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ಈಶ್ವರ ಕಮ್ಮಾರ್ ಅವರ ಒಂದು ರಚನೆ ವೃಂದಗಾನದಲ್ಲಿಯೇ.

ಆಕಾಶವಾಣಿ ಹಾಸನ ಎಫ್ಎಂ. ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರ ಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರಿ, ಇತಿಹಾಸ ಮತ್ತು ಇತಿಹಾಸಕಾರರು ಅಂದರೆ ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಕೆಲವು ನಾಯಕರ ಪರಿಚಯವನ್ನು ನಾವು ಮಾಡಿಕೊಳ್ತಾ ಕೆಲವು ಗೀತೆಗಳನ್ನು ಕೇಳ್ತಾ ಹೋಗೋಣ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದಂತಹ ಅನೇಕ ನಾಯಕರನ್ನು ನಾವಿಲ್ಲಿ ಕಾಣ್ತೇವೆ. ಅದರಲ್ಲಿ ಶ್ರೀಕೃಷ್ಣದೇವರಾಯ ಇರ್ಬೋದು, ಮಯೂರ ವರ್ಮ ಇರ್ಬೋದು, ರಣಧೀರ ಕಂಠೀರವ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹೀಗೆ ಅನೇಕ ನಾಯಕರನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಅವರನ್ನು ಇತಿಹಾಸ ಪುರುಷರು ಅಂತೇಳಿ ಕೂಡ ಕರಿತಾ ಹೋಗ್ತೇವೆ. ರಣಧೀರ ಕಂಠೀರವ, ಕಂಠೀರವ ನರಸರಾಜ ಒಡೆಯರ ಜೀವನ ಚಿತ್ರವನ್ನು ಆಧರಿಸಿದಂತಹ ಒಂದು ಚಿತ್ರ. 1960 ಇದು ತೆರೆಯನ್ನು ಕಾಣಿತು. ಒಡೆಯರ ವಂಶದ 12 ಮಹಾರಾಜರು ಈ ಕಂಠೀರವ ನರಸರಾಜ ಒಡೆಯರು. ವೀರಾವೇಶದಿಂದ ಹೋರಾಟಕ್ಕೂ ಸೈ ಹಾಗೂ ಉತ್ತಮ ಆಡಳಿತಕ್ಕೂ ಸೈ ಎಂದು ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ರಣಧೀರ ಕಂಠೀರವ ಜನ ಮನಸ್ಸನ್ನು ಗೆದ್ದಿದ್ದವರು. ಈ ಒಂದು ಚಿತ್ರ 1960 ತೆರೆಗೆ ಬಂತು. ಡಾಕ್ಟರ್ ರಾಜ್ಕುಮಾರ್, ಆರ್ ನಾಗೇಂದ್ರ ರಾವ್, ಸಂಧ್ಯಾ ಲೀಲಾವತಿ, ನರಸಿಂಹರಾಜು ಅನೇಕರು ಈ ಒಂದು ಚಿತ್ರದಲ್ಲಿ ನಟಿಸಿದರು. ನಿರ್ದೇಶನ ಎನ್ ಸಿ ರಾಜನ್ ಅವರದು, ಚಿತ್ರಕಥೆಯನ್ನು ಮಾಡಿದವರು ಜಿ ವಿ ಅಯ್ಯರ್, ಸಂಗೀತವನ್ನು ನೀಡಿದಂಥವರು ಜಿ ಕೆ ವೆಂಕಟೇಶ್. ಈಗ ಕೇಳೋಣ ರಣಧೀರ ಕಂಠೀರವ ಚಿತ್ರದ ಒಂದು ಗೀತೆಯನ್ನು.

ಕಿತ್ತೂರು ಚೆನ್ನಮ್ಮ 1961 ತೆರೆ ಕಂಡಂತಹ ಒಂದು ಚಿತ್ರ. ನಿರ್ದೇಶನ ಬಿ ಆರ್ ಪಂತಲು ಅವರದು. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧವಾದ ಮಲ್ಲಸರ್ಜನ ಕಿರಿಯ ಹೆಂಡತಿ ಚೆನ್ನಮ್ಮ 1778 1829 ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹೋರಾಡಿದ ಪ್ರಥಮ ಮಹಿಳೆಯರಲ್ಲಿ ಚೆನ್ನಮ್ಮ ಕೂಡ ಒಬ್ಬರು. ಕರ್ನಾಟಕದ ಬೆಳಗಾವಿ ಜಿಲ್ಲೆ ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದ ಮರೆದು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂಥವಳು ಕಿತ್ತೂರು ರಾಣಿ ಚೆನ್ನಮ್ಮ. ಈ ಕಥೆಯನ್ನು ಆಧರಿಸಿ 1961 ಚಿತ್ರ ತೆರೆಗೆ ಬಂತು. ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ, ಲೀಲಾವತಿ, ಚಂದೋಡಿ ಲೀಲಾ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದರು. ಆ ಚಿತ್ರದ ಒಂದು ಗೀತೆ ಈಗ ನಿಮಗಾಗಿ

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಇಮ್ಮಡಿ ಪುಲಕೇಶಿ ಒಬ್ಬ ಶ್ರೇಷ್ಠ ಇತಿಹಾಸಕಾರ.

ಚಾಲುಕ್ಯ ದೊರೆ ಎರಡನೆಯ ಪುಲಕೇಶಿ. ಈ ಪುಲಕೇಶಿಯ ಜೀವನವನ್ನು ಆಧರಿಸಿದಂತಹ ಚಿತ್ರ 1967 ತೆರೆಗೆ ಬಂತು. ಎನ್ ಸಿ ರಾಜನ್ ಅವರು ನಿರ್ದೇಶನವನ್ನು ಮಾಡಿದರು. ಇಮ್ಮಡಿ ಪುಲಕೇಶಿ ಪುಲಕೇಶಿಯ ದೊರೆಗಳಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಬಾದಾಮಿ ಚಾಲುಕ್ಯ ವಂಶದ ಪ್ರಸಿದ್ಧ ಹಾಗೂ ಶ್ರೇಷ್ಠ ದೊರೆ. ಕರ್ನಾಟಕದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಇಡೀ ಭಾರತ ಕಂಡ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಇವನು ಕೂಡ ಒಬ್ಬ. ಬಾದಾಮಿ ಚಾಲುಕ್ಯ ವಂಶದ ಕೀರ್ತಿಯನ್ನು ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ಹರಡಿದಂತಹ ಒಬ್ಬ ಶ್ರೇಷ್ಠ ನಾಯಕ. ಹಾಗೆಯೇ ಕರ್ನಾಟಕದ ಒಂದು ಭೂಪಟವನ್ನು ನರ್ಮದಾ ನದಿಯವರೆಗೆ ವಿಸ್ತರಿಸಿದಂತಹ ಒಬ್ಬ ಶ್ರೇಷ್ಠ ವೀರ ಇಮ್ಮಡಿಯ ಪುಲಕೇಶಿ. ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರ ರಾಜನಾಗಿದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತಕ್ಕಂಥ ಆಸೆ ಇವನಿಗೆ. ಹಾಗೆಯೇ ಉತ್ತರದಲ್ಲಿ ಆ ಸಂದರ್ಭದಲ್ಲಿ ಹರ್ಷವರ್ಧನ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಹರ್ಷವರ್ಧನ ಹಾಗೂ ಪುಲಕೇಶಿಯರ ನಡುವೆ ನರ್ಮದಾ ನದಿಯ ತೀರದಲ್ಲಿ ಯುದ್ಧ ನಡೆದು ಹರ್ಷವರ್ಧನನ್ನು ಸೋಲಿಸಿ ಇವನು ತನ್ನ ಸಾಮ್ರಾಜ್ಯವನ್ನು ಅಲ್ಲಿವರೆಗೂ ಕೂಡ ವಿಸ್ತರಿಸ್ತಾನೆ. ಅಷ್ಟೇ ಅಲ್ಲದೆ ದಕ್ಷಿಣ ಪತೀಶ್ವರ ಅಂತಕ್ಕಂಥ ಬಿರುದಿಗೂ ಕೂಡ ಪಾತ್ರನಾಗ್ತಾನೆ. ಹೀಗೆ ಆ ವಿಶಿಷ್ಟವಾದ ವಿಶೇಷವಾಗಿರ್ತಕ್ಕಂಥ ಒಂದು ಕತೆ ಇಮ್ಮಡಿ ಪುಲಕೇಶಿ. ತಾರಾಗಣದಲ್ಲಿ ರಾಜ್ಕುಮಾರ್, ಉದಯಕುಮಾರ್, ಬಾಲಕೃಷ್ಣ, ಜಯಂತಿ, ಬಿಜಯಮ್ಮ, ನರಸಿಂಹರಾಜು ಮುಂತಾದವರು ಇದ್ದರು. ಈ ಚಿತ್ರ 1967 ತೆರೆಯನ್ನ ಕಾಣ್ತು. ಚಿತ್ರಕತೆ ಸಂಭಾಷಣೆ ಜೆ ವಿ ಅಯ್ಯರವರದು. ಕೇಳೋಣ ಇಮ್ಮಡಿ ಪುಲಕೇಶಿ ಚಿತ್ರದ ಒಂದು ಗೀತೆಯನ್ನು ಎಸ್ ಜಾನಕಿಯವರ ಸ್ವರದಲ್ಲಿ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುವರೆ ಇಂದು ಸಂಜೆ 6:51 ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ ಬಿತ್ತರವಾಗಲಿದೆ. ಇದರಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಮಂಜುನಾಥ್ ಜೆ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕೆಳಗ್ರಿ ಕರ್ನಾಟಕದ ಮತ್ತೊಬ್ಬ ಇತಿಹಾಸಕಾರ, ಇತಿಹಾಸ ಪುರುಷ ಮಯೂರ ವರ್ಮ. ಕನ್ನಡದ ಮೊದಲ ರಾಜ ಯಾರು ಅಂತ ಹೇಳಿದ್ರೆ ಮಯೂರ ವರ್ಮ ಅಂಥೇಳಿ ಹೇಳಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಬನವಾಸಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಪ್ರಸಿದ್ಧ ದೊರೆ. ಕನ್ನಡ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿ ಆಡಳಿತದಲ್ಲಿ ಕನ್ನಡ ಭಾಷೆಗೆ ಉನ್ನತ ಸ್ಥಾನವನ್ನು ನೀಡಿದಂತಹ ಮೊದಲ ರಾಜ ಈ ಮಯೂರ ವರ್ಮ. ಹಾಗಾಗಿ ಇವನನ್ನು ಕನ್ನಡದ ಮೊದಲ ರಾಜ ಅಂಥೇಳಿ ಕರೀತಾರೆ. ಮೂಲತಃ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದದವರು ಅಂತೇಳಿ ಹೇಳ್ತಾರೆ. ಅದಕ್ಕಾಗಿ ಇವನು ತಾಳಗುಂದ ಶಾಸನವನ್ನು ಕೂಡ ಒಂದನ್ನು ನಿರ್ಮಾಣವನ್ನು ಮಾಡ್ತಾನೆ. ಪಲ್ಲವರ ಆಳ್ವಿಕೆ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋದಾಗ ಪಲ್ಲವರ ನಡುವೆ ವೈಮನಸ್ಸು ಬೆಳೆಯುತ್ತೆ. ಆನಂತರ ಅವರನ್ನು ಮೆಟ್ಟಿ ನಿಲ್ಲಬೇಕು ಅಂಥೇಳಿ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯವನ್ನು ನಿರ್ಮಾಣವನ್ನು ಮಾಡಿ ಕರ್ನಾಟಕವನ್ನು ತಮಿಳುನಾಡಿನವರೆಗೂ ಕೂಡ ವಿಸ್ತಾರವನ್ನು ಮಾಡಿದಂಥ ಕೀರ್ತಿ ಈ ಮಯೂರ ವರ್ಮನಿಗೆ ಸಲ್ಲುತ್ತೆ. ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕನ್ನಡ ಮಣ್ಣಿನ ಭಾಷೆಗೆ ಆಡಳಿತಾತ್ಮಕ ಮನ್ನಣೆಯನ್ನು ನೀಡಿದಂತಹ ಮಯೂರ ವರ್ಮ ಈ ಒಂದು ಚಿತ್ರ 1975 ತೆರೆಗೆ ಬಂತು. ವಿಜಯವರ ನಿರ್ದೇಶನ. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ, ಕೆಎಸ್ ಅಶ್ವಥ್, ವಜ್ರಮುನಿ, ಶ್ರೀನಾಥ್, ಎಂಪಿ ಶಂಕರ್ ಇವರೆಲ್ಲ ನಟಿಸಿದರು. ಸಂಗೀತವನ್ನು ನೀಡಿದವರು ಜಿ.ಕೆ. ವೆಂಕಟೇಶ್. ಈಗ ಕೇಳಿ ಮಯೂರ ಚಿತ್ರದ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ.

ಕೆಲವರಿ ಕರ್ನಾಟಕ ಕಂಡಂತಹ ಮತ್ತೊಬ್ಬ ಶ್ರೇಷ್ಠ ಇತಿಹಾಸ ಪುರುಷ ಶ್ರೀಕೃಷ್ಣ ದೇವರಾಯ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಚಕ್ರವರ್ತಿಯಾಗಿದ್ದ ಕೃಷ್ಣದೇವರಾಯ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅಲ್ಲ, ಇಡೀ ಭಾರತದ ಇತಿಹಾಸದಲ್ಲಿಯೂ ಕೂಡ ತನ್ನ ಹೆಸರನ್ನು ಮೂಡಿಸ್ತ. ಕರ್ನಾಟಕದಲ್ಲಿ ಸುವರ್ಣ ಯುಗವನ್ನು ಸೃಷ್ಟಿ ಮಾಡಿದಂತಹ ಪ್ರಖ್ಯಾತ ದೊರೆ. ಅಂದರೆ ಇವನ ಆಡಳಿತದಲ್ಲಿ ಚಿನ್ನ ಮುತ್ತು ರತ್ನಗಳನ್ನು ಬಳ್ಳದಲ್ಲಿ ಅಳಿತಾ ಇದ್ರು ಅಂತ ಹೇಳಿ ಕೂಡ ಹೇಳ್ತವೆ. ಈತನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಸೈನಿಕ ಶಕ್ತಿ, ಸಾಂಸ್ಕೃತಿಕ ವೈಭವ ಹಾಗೂ ಆಡಳಿತದಲ್ಲಿ ಉತ್ತುಂಗ ಸ್ಥಿತಿಯನ್ನು ತಲುಪಿತು. ಕರ್ನಾಟಕವನ್ನು ಕಳಿಂಗದವರೆಗೂ ಕೂಡ ವಿಸ್ತಾರವನ್ನು ಮಾಡಿದಂಥ ಕೀರ್ತಿ ಕೃಷ್ಣದೇವರಾಯನಿಗೆ ಸಲ್ಲುತ್ತೆ. ಅತ್ಯಂತ ಸಮರ್ಥ, ನ್ಯಾಯಪರ ಮತ್ತು ಪ್ರಜೆಗಳ ಯೋಗಕ್ಷೇಮಕ್ಕೆ ಆತಿಥ್ಯ ನೀಡಿದಂಥ ಶ್ರೇಷ್ಠ ಆಡಳಿತಗಾರ ಕೂಡ ಆಗಿದ್ದ. 20 ವರ್ಷಗಳ ಕಾಲ ಅಂದರೆ 1509 1529 ಶ್ರೇಷ್ಠ ಆಳ್ವಿಕೆಯನ್ನು ನೀಡಿದಂತಹ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯ. ಕಲೆ ಮತ್ತು ಸಾಹಿತ್ಯಕ್ಕೆ ತನ್ನದೇ ಆಗಿರತಕ್ಕಂಥ ಹೆಚ್ಚಿನ ಕೊಡುಗೆಯನ್ನು ನೀಡಿದ, ಅನೇಕ ವಾಸ್ತುಶಿಲ್ಪ ರಚನೆಗೂ ಕೂಡ ಕಾರಣಕರ್ತನಾದಂತಹ ಶ್ರೀಕೃಷ್ಣ ದೇವರಾಯ ಸ್ವತಃ ಉತ್ತಮ ಕವಿಯಾಗಿದ್ದು ಕನ್ನಡದಲ್ಲಿ ಜಾಂಬವತಿ ಕಲ್ಯಾಣ ಮತ್ತು ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಅಂತಕ್ಕಂಥ ಕೃತಿಗಳನ್ನು ಕೂಡ ರಚನೆಯನ್ನು ಮಾಡಿದಂಥ ಶ್ರೇಷ್ಠ ಸಾಹಿತಿ. ಇವನ ಆಸ್ಥಾನದಲ್ಲಿ 8 ಜನ ಅಷ್ಟ ದಿಗ್ಗಜರು ಅಂತಕ್ಕಂಥ ಶ್ರೇಷ್ಠ ಕವಿಗಳು ಕೂಡ ಇದ್ದರು. ಇವನ ಕಾಲದಲ್ಲಿ ಹಂಪಿಯ ವಿಜಯ ವಿಠ್ಠಲ ದೇವಾಲಯ, ಶ್ರೀಕೃಷ್ಣ ದೇವಾಲಯ ಹಾಗೆಯೇ ಅನೇಕ ವಾಸ್ತುಶಿಲ್ಪಗಳ ರಚನೆಗೆ ಕಾರಣಕರ್ತನಾದ, ಅನೇಕ ಬಿರುದುಗಳನ್ನು ಪಡ್ಕೊಂಡ, ಕನ್ನಡ ರಾಜ್ಯ ರಮಾರಮಣ ಎಂತಕ್ಕಂಥ ಬಿರುದು ಇವನಿಗೆ ಇದ್ದಂಥದ್ದು. ಇಂಥ ಶ್ರೇಷ್ಠ ಆಳ್ವಿಕೆಯನ್ನು ಮಾಡಿದಂತಹ ಶ್ರೀಕೃಷ್ಣ ದೇವರಾಯನ ಕೊನೆಯಗಾಲ ಅಷ್ಟು ಚೆನ್ನಾಗಿರಲಿಲ್ಲ ಅಂಥೇಳಿ ಅನೇಕರು ತಮ್ಮ ಇತಿಹಾಸದಲ್ಲಿ ಹೇಳ್ಕೊಂಡಿದ್ದಾರೆ. ಆದರೂ ಕನ್ನಡದಲ್ಲಿ ಶ್ರೇಷ್ಠ ನಾಯಕರ ಸಾಲಿಗೆ ಸೇರಿದಂಥ ಒಬ್ಬ ದೊರೆ ಶ್ರೀಕೃಷ್ಣ ದೇವರಾಯ. ಈಗ ಕೇಳೋಣ ಶ್ರೀಕೃಷ್ಣ ದೇವರಾಯ ಚಿತ್ರದ ಒಂದು ಗೀತೆಯನ್ನು.

Yeah.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರು, ಭಕ್ತಿ ಪಂಥದ ಪ್ರಮುಖ ಸಂತ, ಕಲ್ಯಾಣಿ ಚಾಲುಕ್ಯರ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬಸವಣ್ಣ ವಚನ ಸಾಹಿತ್ಯದ ಮೂಲಕ ಅಂದಿನ ಸಮಾಜದಲ್ಲಿದ್ದ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ಕಿತ್ತೊಗೆದು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲು ಹೋರಾಡಿದ ಶ್ರೇಷ್ಠ ಐತಿಹಾಸಿಕ ಪುರುಷ. ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ದು ಶ್ರೇಷ್ಠ ವಚನಕಾರ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳನ್ನು ವಿರೋಧಿಸಿ ಸಮಾಜದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿದ್ದರು. 12ನೇ ಶತಮಾನದ ಭಾರತೀಯ ಶ್ರೇಷ್ಠ ಸುಧಾರಕರಾಗಿ ವಚನ ಸಾಹಿತ್ಯದ ಮೂಲಕ ಜಾತೀಯತೆ ಹಾಗೂ ಮೌಢ್ಯಗಳನ್ನು ವಿರೋಧಿಸಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲು ಕಂಕಣಬದ್ಧರಾಗಿದ್ದರು. ಕನ್ನಡದ ಅನೇಕ ಕನ್ನಡದಲ್ಲಿದ್ದಂತಹ ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ತಮ್ಮದೇ ಆಗಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಧರ್ಮವನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡಿಕೊಂಡರು. ಇಂಥ ಶ್ರೇಷ್ಠ ನಾಯಕನ ಒಂದು ಗೀತೆ ಈಗ ನಿಮಗಾಗಿ. ಚಿತ್ರ ಕ್ರಾಂತಿಯೋಗಿ ಬಸವಣ್ಣ.

ಕವಿರತ್ನ ಕಾಳಿದಾಸ ಒಂದು ಶ್ರೇಷ್ಠ ಚಿತ್ರ, 1983 ಬಿಡುಗಡೆಯಾದಂಥದ್ದು. ರೇಣುಕಾ ಶರ್ಮಾ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರ ಸಂಸ್ಕೃತದ ಮಹಾಕವಿ ಕಾಳಿದಾಸನ ಜೀವನ ಚರಿತ್ರೆಯನ್ನು ಆಧರಿಸಿದ ಒಂದು ಕತೆ. ಡಾಕ್ಟರ್ ರಾಜ್ಕುಮಾರ್, ಜಯಪ್ರದ, ಶ್ರೀನಿವಾಸ ಮೂರ್ತಿ ಹಾಗೂ ಬಾಲಕೃಷ್ಣ ಮುಂತಾದವರು ಈ ಒಂದು ಚಿತ್ರದಲ್ಲಿ ನಟನೆಯನ್ನು ಮಾಡಿದರು. ಎಂ ರಂಗರಾವ್ ಅವರ ಸಂಗೀತ. ಕಾಳಿದಾಸ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರ ಅಂತಲೂ ಕೂಡ ಕರೀತಾರೆ. ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ 9 ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸನು ಕೂಡ ಒಬ್ಬ. ಬಾಲ್ಯದಲ್ಲಿ ದಡ್ಡನಾಗಿದ್ದು ಅನಕ್ಷರಸ್ಥನಾಗಿರುತ್ತಾನೆ. ಅಂತ ದಡ್ಡನನ್ನು ಮಂತ್ರಿಯ ಒಂದು ಚಾತುರ್ಯದಿಂದ ರಾಣಿಗೆ ವಿವಾಹವನ್ನು ಮಾಡಲಾಗುತ್ತೆ. ದಡ್ಡನನ್ನು ದಡ್ಡತನವನ್ನು ನೋಡಿದಂತಹ ರಾಣಿ ಅವನನ್ನು ಒಂದು ಕಾಳಿಯ ದೇವಾಲಯದೊಳಗಡೆ ಕೂಡಿ ದೇವಿಯಿಂದ ವರವನ್ನು ಕೇಳೋ ಹಾಗೆ ಮಾಡ್ತಾಳೆ. ಆನಂತರ ದೇವಿಯ ಮಹಿಮೆಯಿಂದ ಕಾಳಿದಾಸನಿಗೆ ವಿದ್ಯೆ ಸಿಗುತ್ತೆ ಅಂತಕ್ಕಂಥದ್ದು ಕತೆ. ಆನಂತರ ಅನೇಕ ರಚನೆಗಳನ್ನು ಮಾಡಿ ಕವಿಕುಲಗುರು ಅಂತಕ್ಕಂಥ ಕೀರ್ತಿಗೆ ಖ್ಯಾತನಾಗ್ತಾನೆ. ಅಂಥ ಒಂದು ಗೀತೆ ಈಗ ನಿಮಗಾಗಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಯಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ವೀರಾವೇಶದಿಂದ ಹೋರಾಡಿ ಕರ್ನಾಟಕದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಗೆ ಸೇರ್ತಾರೆ. ಕಿತ್ತೂರು ಸಂಸ್ಥಾನದ ಸೈನಿಕನಾಗಿ, ನಂತರ ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ರಾಯಣ್ಣ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿ ಅನೇಕ ದಾಳಿಗಳನ್ನು ನಡೆಸಿ ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡಿ ಅದನ್ನೆಲ್ಲ ಬಡವರಿಗೆ ಹಂಚುತ್ತಾರೆ. ಅನೇಕ ಸ್ನೇಹಿತರನ್ನು, ನಾಯಕರುಗಳನ್ನು ತನ್ನೊಟ್ಟಿಗೆ ಸೇರಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿನ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ತೋರಿಸಿ ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿ ಬೆಳೀತಾನೆ ಸಂಗೊಳ್ಳಿ ರಾಯಣ್ಣ. ಈ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎರಡು ಚಿತ್ರಗಳು ಕನ್ನಡದಲ್ಲಿ ತೆರೆಗೆ ಬಂದವು. ಒಂದು 1967 ಹಾಗೂ ಮತ್ತೊಂದು 2012 ಚಿತ್ರ ತೆರೆಗೆ ಬಂತು. 2012 ತೆರೆಗೆ ಬಂದಂಥ ಚಿತ್ರ ಕ್ರಾಂತಿಯೋಗಿ ಸಂಗೊಳ್ಳಿ ರಾಯಣ್ಣ. ನಾಗಣ್ಣ ಅವರ ನಿರ್ದೇಶನದಲ್ಲಿ ಇದು ಮೂಡಿಬಂತು. ತಾರಾಗಣದಲ್ಲಿ ದರ್ಶನ್, ಜಯಪ್ರದಾ, ನಿಖಿತಾ, ಶಶಿಕುಮಾರ್, ಶ್ರೀನಿವಾಸ ಮೂರ್ತಿ, ಉಮಾಶ್ರೀ, ಕರಿಬಸವಯ್ಯ ಮುಂತಾದವರು ನಟಿಸಿದರು. ಜನಮೆಚ್ಚುಗೆಯನ್ನು ಪಡೆದಂತಹ ಈ ಒಂದು ಚಿತ್ರದ ಗೀತೆ ಈಗ ನಿಮಗಾಗಿ.

ಅಮರಶಿಲ್ಪಿ ಜಕಣಾಚಾರಿ ಇವರು ತಮ್ಮ ವಾಸ್ತು ರಚನೆಯಲ್ಲಿ ಭಾರತ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಶಿಲ್ಪಕಲೆಯ ಪರಂಪರೆಯಲ್ಲಿ ಅದ್ವಿತೀಯರಾದ ದಂತಕಥೆಯ ಶಿಲ್ಪಿ. ಹೊಯ್ಸಳ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಸುಂದರವಾದ ದೇವಾಲಯಗಳನ್ನು ಇವರು ನಿರ್ಮಿಸಿದ್ದಾರೆ. ಇವರ ಕಲಾ ಕೌಶಲ್ಯದ ಪ್ರತೀಕವಾಗಿ ನಾವು ಈಗಲೂ ಕೂಡ ಬೇಲೂರು ಮತ್ತು ಹಳೇಬೀಡಿನ ದೇವಾಲಯಗಳನ್ನು ಕಾಣಬಹುದು. ಜಕಣಾಚಾರಿ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯದ ಶಿಲ್ಪ ಕೃತಿಗಳನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಶ್ರೇಷ್ಠ ಶಿಲ್ಪಿ. ಜಕಣಾಚಾರಿಯು ಕೂಡ ಅವರ ಮಗ. ಒಂದು ಐತಿಹಾಸಿಕ ಕಥೆಯ ಪ್ರಕಾರ ಚನ್ನಕೇಶವ ಸ್ವಾಮಿ ದೇವಾಲಯವನ್ನು ಕೆತ್ತುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ಜಕಣಾಚಾರಿ ಒಂದು ಮೂರ್ತಿಯಲ್ಲಿ ಕಪ್ಪೆಯ ರಂಧ್ರವನ್ನು ತೋರಿಸಿ ಕಲ್ಲಿನಲ್ಲಿ ದೋಷ ಇದೆ ಅಂತೇಳಿ ಹೇಳ್ತಾನೆ. ಇದರಿಂದ ಮನನೊಂದ ಜಕಣಾಚಾರಿ ತಾನು ಕೆತ್ತಿದ ಮೂರ್ತಿಯಲ್ಲಿ ದೋಷವಿರುವುದನ್ನು ಸಹಿಸದೆ ಒಂದು ವೇಳೆ ಆ ದೋಷ ಸಾಬೀತಾದರೆ ತಮ್ಮ ಕೈಯನ್ನೇ ಕತ್ತರಿಸಿಕೊಳ್ಳುವುದಾಗಿ ಶಪಥವನ್ನು ಮಾಡಿದರು. ಹಾಗೆಯೇ ತಮ್ಮ ಬಲಗೈನ ಕತ್ತರಿಸಿಕೊಂಡ್ರು ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಕತೆ. ಇಂಥ ಒಂದು ಶ್ರೇಷ್ಠ ಚಿತ್ರ ಕನ್ನಡದಲ್ಲಿಯೂ ಕೂಡ ನಿರ್ಮಾಣ ಆಯಿತು. ಆ ಒಂದು ಚಿತ್ರದ ಗೀತೆ ಈಗ ನಿಮಗಾಗಿ

ಕೆಲವರಿ ಕನ್ನಡದ ಪ್ರಪ್ರಥಮ ವರ್ಣಚಿತ್ರ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಅಮರ ಶಿಲ್ಪಿ ಜಕಣಾಚಾರಿ 1964 ತೆರೆಗೆ ಬಂತು. ಬಿ ಎಸ್ ರಂಗ ಅವರ ನಿರ್ದೇಶನ. ಪಾತ್ರ ವರ್ಗದಲ್ಲಿ ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಉದಯ್ ಕುಮಾರ್ ಮುಂತಾದವರು ನಟಿಸಿದರು. ಇಲ್ಲಿಗೆ ನಮ್ಮ ಇಂದಿನ ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೇಳುವರಿಗೆಲ್ಲ ನಮಸ್ಕಾರ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಬೇಡಿ
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಆತ್ಮೀಯ ಕೇಳುಗರಿಗೆಲ್ಲ ಒಗಟು ಜಿಗಿಟು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರು, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 2462 8 ಮತ್ತೊಂದು 2452 5 8 STD ಕ್ರಮಾಂಕ 0817 2 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಒಗಟನ್ನು ಬಿಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಬೋದು. ಈಗಾಗಲೇ ಕರೆಗಳು ಬರ್ತಾ ಇದೆ, ಮೊದಲ ಕರೆ ಯಾವುದು ಅಂತೇಳಿ ನೋಡುವ. ನಮಸ್ತೆ ನಮಸ್ತೆ
4: ನಮಸ್ತೆ ಸರ್,
3: ಮಾತನಾಡಿ.
4: ಶಿವಣ್ಣ ಅಂತ ಮೈಸೂರಿಂದ.
3: ಮೈಸೂರಿಂದ ಶಿವಣ್ಣ ಅವರು, ಮೊದಲ ಕರೆ ಸಿಕ್ಕಿದೆ ತಮಗೆ. ಹಾಗೇನೆ ಒಗಟನ ಕೇಳ್ಕೊಳ್ಳಿ ಹೇಗಿದೆ ಅಂತೇಳಿ. ಅಜ್ಜಿ ತುರುಬನ್ನ ಗುದ್ದಿದ್ರೆ ಮನೆಯೆಲ್ಲ ಮಕ್ಕಳು.
4: ಅಜ್ಜಿ
3: ಅಜ್ಜಿ ತುರುಬು ಅದನ್ನ ಗುದ್ದಿದ್ರೆ ಮನೆಯೆಲ್ಲ ಮಕ್ಕಳಂತೆ. ಹೌದು, ಅಜ್ಜಿ ತುರುಬು, ಅಜ್ಜಿ ತುರುಬನ್ನ ಗುದ್ದಿದ್ರೆ ಮನೆಯೆಲ್ಲ ಮಕ್ಕಳು. ಛತ್ರಿ ಅಲ್ಲ, ಮನೆಯೆಲ್ಲ ಮಕ್ಕಳು ಅಂತೇಳಿ ಇದೆ. ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮ ಕೇಳ್ತಾ ಇದ್ರಿ ತಾವು?
4: ಹೌದು ಸರ್.
3: ಕೇಳ್ತೀರಿ, ಒಗಟನ ಮುಂದಿನ ಕೇಳುಗರು ಬಿಳಿಸ್ತಾರ ಅಂತ ಹೇಳಿ ನೋಡುವ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮಗೆ. ನಮಸ್ತೆ.
5: ಹಲೋ, ನಮಸ್ತೆ ಸರ್,
3: ಹೇಳಿ.
5: ಕಡೂರು ತಾಲೂಕ್ ನಿಡಘಟ್ಟದಿಂದ ಸುವರ್ಣ.
3: ಸುವರ್ಣ ಅವರಿಗೆ ಒಗಟು ಗೊತ್ತಾಗ್ಬಿಟ್ಟಿದೆ. ಗೊತ್ತಾಯ್ತಾ?
5: ಬೆಳ್ಳುಳ್ಳಿ
3: ಬೆಳ್ಳುಳ್ಳಿ. ಹೌದು, ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ. ಅಜ್ಜಿ ತುರುಬನ್ನ ಗುದ್ದಿದ್ರೆ ಮನೆಯೆಲ್ಲ ಮಕ್ಕಳು. ಬೆಳ್ಳುಳ್ಳಿ, ಅಭಿನಂದನೆಗಳು ತಮಗೆ.
5: ಥ್ಯಾಂಕ್ ಯು ಸರ್.
3: ನಮಸ್ತೆ.
6: ಹಲೋ, ನಮಸ್ತೆ.
3: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
6: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದೆ.
3: ತಿಮ್ಮಪ್ಪ ಅವರು, ತಮಗೆ ಒಗಟು ಹೇಗಿದೆ? ಕರಿ ಹೊಲದ ಮಧ್ಯದಲ್ಲಿ ಬಿಳಿ ದಾರ,
6: ಅದು ಬೈತಲೆ ಅಲ್ಲ?
3: ಬೈತಲೆ. ಒಗಟಲ್ಲ ನೋಡ್ಕೊಬಿಟ್ಟಿದಿರಿ. ಹೌದಲ್ಲ,
6: ಸಾಮಾನ್ಯವಾಗಿ.
3: ಹೌದಾ? ಒಳ್ಳೇದು, ಕಾರ್ಯಕ್ರಮ ಕೇಳ್ತಾ ಇದ್ರಿ ತಾವು.
6: ಹೌದು ಸರ್.
3: ಈಗ ಕೇಳ್ತಾ ಇರಿ ಕಾರ್ಯಕ್ರಮವನ್ನ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
6: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
3: ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
7: ನಾನು ರಾಜಲಕ್ಷ್ಮಿ,
3: ಕುವೆಂಪು ನಗರ. ಎಲ್ಲರ ಮನೆ ಅಜ್ಜಿಗೆ ಮೈಯೆಲ್ಲ ಕಜ್ಜಿ.
7: ದೋಸೆ ಸರ್.
3: ದೋಸೆನ ಇದು ಎಲ್ಲರ ಮನೆ ಅಜ್ಜಿನ? ಅದು ಹೌದೌದು ಒಟ್ಟ ಎಲ್ಲಕ್ಕೂ ಹೆಚ್ಚು ಕಮ್ಮಿ ಅರ್ಥ ಅದೇ ಬರುತ್ತೆ. ಎಲ್ಲರ ಮನೆ ಅಜ್ಜಿಗೆ ಮೈಯೆಲ್ಲ ಕಜ್ಜಿ ಅಂತ ಇದೆ. ಹೌದು ಉತ್ತರ ಬೇರೆ ಇದೆ ಅಂತ ಹೇಳ್ತಾರೆ. ಹೌದು ಎಲ್ಲರೂ ಉಪಯೋಗಿಸ್ತಾರೆ ಅದನ್ನ ಮನೇಲಿ. ಜಾಲ್ರಿ ತರನೇ ಇರುತ್ತೆ. ಒಳ್ಳೇದು, ಅಭಿನಂದನೆಗಳು ತಮಗೆ. ಕೆಳಗುರಿಗ ಒಂದು ಚಿತ್ರಗೀತೆಯನ್ನ ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಗಲಾಟೆ ಅಳಿಯಂದ್ರು ಚಿತ್ರದಾಗಿತ್ತು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮಸ್ತೆ.
4: ನಮಸ್ತೆ,
3: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ಇಲ್ಲಿ ಬಳ್ಳಪೇಟೆಯಿಂದ ಲತಾ ಅಂತ.
3: ಹಾಂ ಹಾಂ, ಲತಾ ಅವರಿಗೆ ಒಗಟು ಹೇಗಿದೆ? ಒಂಟಿ ಕಾಲಿನ ಕೊಕ್ಕರೆಗೆ 300 ಮಕ್ಕಳು.
4: ಒಂಟಿ ಕಾಲಿನ ಕೊಕ್ಕರೆಗೆ 300 ಮಕ್ಕಳು?
3: ಹೌದು.
4: ಛತ್ರಿ
3: 300 ಮಕ್ಕಳು ಬರಲಿಲ್ವಲ್ಲ?
4: 300 ಮಕ್ಕಳ
3: ಗೊತ್ತಾಗ್ತಾ ಇಲ್ಲ
4: ಸರ್.
3: ರಾಗಿ ತೆನೆ ಅಲ್ಲ, ತೆನೆ ಅದೇ ತರ ಇನ್ನೊಂದು ತೆನೆ.
4: ಭತ್ತ ಅಲ್ಲ?
3: ಅಲ್ಲ ಅಲ್ಲ,
4: ಜೋಳ ತೆನೆ.
3: ಜೋಳ ಜೋಳ ಹೌದು, ಮೆಕ್ಕೆಜೋಳ.
4: ಮೆಕ್ಕೆಜೋಳ
3: ಹೌದು,
4: ಅದೇ ಅದು ಬರುತ್ತೆ.
3: ಮೆಕ್ಕೆಜೋಳ ಸರಿಯಾಗಿ ಸರಿಯಾದಂತ ಅದು ಒಟ್ಟನ್ನ ಬಿಡಿಸಿದಿರಿ ತಾವು. ಹಾ ಹಾ, ಅಭಿನಂದನೆಗಳು ತಮಗೆ.
4: ಸರಿ ಸರ್, ಸುತ್ತಿ ಬಳಸಿ ಸುತ್ತಿ ಬಳಸಿ ಹೆಂಗ ಹೇಳಿ.
3: ಹೌದು, ಒಳ್ಳೇದಾಗ್ಲಿ.
4: ಸರಿ ಸರ್.
3: ನಮಸ್ತೆ.
5: ನಮಸ್ತೆ, ನಾನು
3: ಮೀನಕ್ಕ. ಒಗಟು ಹೀಗಿದೆ, ನನ್ನ ಕಂಡ್ರೆ ಎಲ್ಲರೂ ಓದಿತಾರೆ, ನನ್ನ ಹಿಂದೆನೆ ಓಡ್ತಾರೆ. ಕರೆ ಕಟ್ಟಾಗಿದೆ. ನಮಸ್ತೆ.
6: ನಮಸ್ತೆ ಸರ್,
3: ಹೇಳಿ.
6: ಸರ್, ನಿರಂಜನ ಮೂರ್ತಿ ಬೀರೂರಿಂದ.
3: ಬೀರೂರಿಂದ ನಿರಂಜನ ಮೂರ್ತಿಯವರು. ಹಾ ಹಾ, ಒಗಟು ಹೀಗಿದೆ, ನನ್ನನ್ನು ಕಂಡ್ರೆ ಎಲ್ಲರೂ ಓದಿತಾರೆ, ನನ್ನಿಂದಾನೇ ಓಡ್ತಾರೆ.
6: ಸರ್, ಇದು ಫುಟ್ಬಾಲ್ ಬರ್ತದೆ ಸರ್?
3: ಹೌದು, ಫುಟ್ಬಾಲ್ ಕರೆಕ್ಟ್. ನನ್ನ ಹಿಂದೆನೆ ಓಡ್ತಾರೆ ಅಂತೇಳಿ, ನನ್ನ ಕಂಡ್ರೆ ಎಲ್ಲರೂ ಓದಿತಾರೆ, ನನ್ನ ಹಿಂದೆನೆ ಓಡ್ತಾರೆ. ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
6: ಧನ್ಯವಾದಗಳು ಸರ್.
3: ನಮಸ್ತೆ.
7: ನಮಸ್ತೆ ಸರ್,
3: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
7: ಚಿಕ್ಕಮಂಗ್ಳೂರಿಂದ ಸುಜಾತಾ ದೇವಕರ್ ಸರ್.
3: ಯಾರು ಹತ್ತಲಾರದ ಮರಕ್ಕೆ ಕರಿಯಪ್ಪ ಹತ್ತುತ್ತಾನೆ? ಯಾರು ಹತ್ತಲಾರದ ಮರಕ್ಕೆ ಕರಿಯಪ್ಪ ಹತ್ತುತ್ತಾನೆ?
7: ಕರಿಯಪ್ಪ ಯಾವ ಮರಕ್ಕೆ ಸರ್?
3: ಯಾವ ಮರಕ್ಕೆ ಬೇಕಾದ್ರೂ ಹತ್ತಾನೆ, ಅಂದ್ರೆ ಅವ್ರದ್ದೊಂದು ಇದೇ ಇದೆ ತಂಡ.
7: ಕೋತಿ.
3: ಕೋತಿ ಕಪ್ಪಿಗೆ ಇರುತ್ತೆ.
7: ಕರಡಿ.
3: ಯಾವ ಮರಕ್ಕೆ ಎಲ್ಲ ಮರಕ್ಕೂ ಹತ್ತಾನೆ?
7: ಹುಳಾನ? ಅದು ದುಂಬಿನ.
3: ದುಂಬಿ ಹಾರುತ್ತೆ.
7: ಇರುವೆ. ಇರುವೆ
3: ಹೌದು, ಇರುವೆ. ನೋಡಿ, ಇರುವೆಗಳು ಹೌದಲ್ವಾ? ಯಾವ ಮರಕ್ಕೆ ಬೇಕಾದ್ರೂ ಕೂಡ ಹತ್ತಾರೆ. ಒಳ್ಳೇದು, ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು. ಕೇಳಿಗರೀಗ ಒಂದು ಚಿತ್ರಗೀತೆಯನ್ನ ಕೇಳ್ಕೊಂಡು ಬರೋಣ. ಚಿತ್ರ ಎಕ್ಸ್ಕ್ಯೂಸ್ ಮೀ, ಗೀತೆಯನ್ನ ಹಾಡಿದ್ದಾರೆ ಪ್ರೇಮ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
4: ಆದ್ರೆ ಆ ಜುಮ್ಕಿ
3: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
5: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ನಮಸ್ತೆ.
7: ನಮಸ್ತೆ ಸರ್,
6: ಹೇಳಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ.
7: ಶೋಭಾ ಚಂದನ್, ಬಳ್ಳುಪೇಟೆಯಿಂದ.
6: ಒಗಟ್ಟು ಹೀಗಿದೆ. ಸೂಜಿ ತರ ಸಣ್ಣ, ಕಾಗೆ ತರ ಬಣ್ಣ,
7: ತಲೆ ಕೂದಲು ಸರ್.
6: ತಲೆ ಕೂದಲು ಒಗಟ್ಟು ಸರಿಯಾಗಿದೆ. ಅಭಿನಂದನೆಗಳು.
7: ಥ್ಯಾಂಕ್ ಯು ಸರ್.
6: ನಮಸ್ತೆ.
7: ನಮಸ್ತೆ,
6: ಹೇಳಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ
7: ಸರ್. ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಯಳ್ಳಮಳಸಿಂದ ಸರ್.
6: ರೇಡಿಯೋ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಸ್ವಲ್ಪ.
7: ಏನು ಸರ್?
6: ರೇಡಿಯೋ ಇಲ್ಲಿ ಕೇಳಿಸ್ತಾ ಇದೆ.
7: ಹೇಳಿ ಸರ್, ದೂರ ಬಂದಿದೆ ಮಗ. ಹೇಳಿ ಸರ್.
6: ಸೌಂಡ್ ಅನ್ನು ಕಡಿಮೆ ಮಾಡಿದ್ರೆ. ಓಕೆ, ಹೀಗಿದೆ. ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ.
7: ಕೂತರೆ ಮುನಿ, ಹಾರಿದರೆ
6: ಹನುಮಂತ, ಕೂಗಿದರೆ ರಾವಣ.
7: ಶಂಕು ಸರ್.
6: ಹಾರಿದರೆ ಹನುಮಂತ ಅಂತ ಇದೆ.
7: ಹಾರಿದರೆ ಹನುಮಂತನಾ ಸರ್? ಕ್ಲೂ ಏನಾದ್ರೂ ಕೊಡ್ತೀರಾ?
6: ಕ್ಲೂ ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ನೋಡಿರ್ತಾರೆ ಇದನ್ನ.
7: ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ಲ ಸರ್. ಅದು
6: ಒಮ್ಮೊಮ್ಮೆ ಎಲ್ಲರ ಮನೆ ಒಳಗಡೆ ಕೂಡ ಬರ್ತಾವೆ ಇವು. ಗೊತ್ತಾಗ್ತಿಲ್ವಾ?
7: ಇಲ್ಲ ಸರ್.
6: ಒಳ್ಳೆಯದು, ಕಾರ್ಯಕ್ರಮ ಕೇಳ್ತಾ ಇರಿ. ಮುಂದಿನ ಕೇಳುಗರಿಗೆ ಒಗಟನ್ನ ವರ್ಗಾವಣೆ ಮಾಡ್ತಾ ಇದ್ದೇವೆ. ನಮಸ್ತೆ. ನಮಸ್ತೆ, ಹೇಳಿ. ತಮ್ಮ ಪರಿಚಯ ಮಾಡ್ತೀವಿ
7: ಸರ್. ನನ್ನ ಹೆಸರು ಹೇಮಾಕ್ತಿ ದಾಸ್ ಶೆಟ್ಟಿ ಅಂತ. ಹಾಸನ್ ಉದಯಗಿರಿಯಿಂದ ಸರ್.
6: ಒಗಟು ಹೀಗಿದೆ. ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ.
7: ಕಪ್ಪೆ ಸರ್.
6: ಕಪ್ಪೆ, ಹೌದು. ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ. ಅಭಿನಂದನೆಗಳು ತಮಗೆ. ನಮಸ್ತೆ. ನಮಸ್ತೆ, ಹೇಳಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ.
8: ಹಲೋ.
6: ಹಾ, ಹೇಳಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ.
8: ಪ್ರತಿಭಾ ಅಂತ. ಹಾ ಹಾ
6: ಹಾ. ಈಗ ನಿಮಗೆ ಕಾರ್ಯಕ್ರಮದ ಕೊನೆಯ ಒಂದು ಒಗಟು
8: ಕೇಳಿ ಸರ್, ನೋಡೋಣ.
6: ಹಾ ಹಾ. ಮಾಡಿದಂತೆ ಮಾಡುವ, ನೋಡಿದಂತೆ ನೋಡುವ ನಾನು ಯಾರು?
8: ಕನ್ನಡಿ.
6: ಕನ್ನಡಿ. ಹಾ ಹಾ, ಸುಲಭವಾಗಿ ಒಗಟನ್ನ ಬಿಡಿಸ್ಬಿಟ್ರಿ. ಅಭಿನಂದನೆಗಳು ತಮಗೆ.
8: ಧನ್ಯವಾದಗಳು.
6: ಕೆಳಗರೀಗ ಕಾರ್ಯಕ್ರಮದ ಕೊನೆಯ ಒಂದು ಚಿತ್ರಗೀತೆ ಕನಸುಗಾರ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಜಿಗಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.

ನೀವು ಟ್ಯೂನ್ ಮಾಡ್ಕೊಂಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 10:13. ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ಜಿಕೆ ಶ್ಯಾಮ್ ಪ್ರಸಾದ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಇದು ಕೇಳುಗರ ಆಯ್ಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನಿಮ್ಮ ಮೆಚ್ಚಿನ ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಬೇಕಾ? ಹಾಗಿದ್ರೆ ಈಗ ಹೇಳುವ ಸಂಖ್ಯೆಗೆ ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು ಅಂತ ಕೇಳಿ ಪಡಿಬಹುದು. ಕರೆ ಮಾಡೋದಕ್ಕೆ ಸಂಖ್ಯೆ ಹೇಗಿದೆ? 2462289, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 081-72. ಕರೆಗಳು ಬರೋದಕ್ಕೆ ಆರಂಭವಾಗುವ ಮುನ್ನ ಒಂದು ಗೀತೆಯನ್ನು ಕೇಳಿ ಬರೋಣ ಸುಪ್ರಭಾತ ಚಿತ್ರದಿಂದ.

chicka chicka chay, chicka chicka chay, chicka chicka chay. ನೂರು ಜನರು ಬಂದರು, ನೂರು ಜನರು ಹೋ

0: ನೀವು ಕೇಳ್ತಾ ಇದ್ದೀರಾ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು. ಮೊದಲ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್, ಮೇನಕಾ ನಟರಾಜ್ ಬಳಗಾರ ಬೀದಿಯಿಂದ.
0: ಮೇನಕಾ ನಟರಾಜ್ ಅವರು ಬಳಗಾರ ಬೀದಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಸರ್.
0: ಹೇಳಿ, ಯಾವ ಗೀತೆ ಬೇಕು ನಿಮಗೆ?
1: ಪರಸಂಗದ ಗೆಂಡೆ ತಿಮ್ಮಯಿಂದ ನಿನ್ನ
0: ಪರಸಂಗದ ಗೆಂಡೆ ತಿಮ್ಮ ಚಿತ್ರದಿಂದ ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಧನ್ಯವಾದಗಳು ಸರ್.
0: ಈಗ ಕೇಳಿ ಪರಸಂಗದ ಗೆಂಡೆ ತಿಮ್ಮ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ, ಸಾಹಿತ್ಯ ದೊಡ್ಡರಂಗೇಗೌಡ.

0: ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು. ಕೆಲವರೆ, ನೀವು ನಿಮ್ಮ ಮೆಚ್ಚಿನ ಗೀತೆಯನ್ನು ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕೇಳಬೇಕಾ? ಹಾಗಿದ್ರೆ ಈ ಕೂಡಲೇ ಕರೆ ಮಾಡಿ. ಕರೆ ಮಾಡೋದಕ್ಕೆ ಸಂಖ್ಯೆ ಹೀಗಿದೆ, 246289, ಮತ್ತೊಂದು ಸಂಖ್ಯೆ 245258, ಎಸ್ಟಿಡಿ ಕ್ರಮಾಂಕ 08172. ನಮ್ಮ ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಪರಿಚಯ?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಸರ್.
0: ಸುರೇಶ್ ಬೆಣ್ಣೆ ಅವರು?
1: ಹೌದು ಸರ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಸರ್.
0: ಹೇಳಿ, ನಿಮಗೆ ಮೆಚ್ಚಿನ ಗೀತೆ ಯಾವುದು, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ಮೌನ ಸಂಗ್ರಾಮ ಸರ್ ಫಿಲಂ ಹೆಸರು, ಅದರಲ್ಲಿ ಮಲ್ಲಿಗೆ ಮಲ್ಲಿಗೆ ಅಂತ ಇತ್ತಲ್ಲ.
0: ಮೌನ ಸಂಗ್ರಾಮ ಚಿತ್ರದಿಂದನಾ?
1: ಹೌದು ಸರ್.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳಿ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಸರ್, ನಮಸ್ತೆ ಸರ್.
0: ನಮಸ್ತೆ.
2: Zoom, zoom, zoom.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಇದು ಕೇಳುಗರ ಆಯ್ಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
4: ಹಲೋ, ನಮಸ್ತೆ ಸರ್.
3: ನಮಸ್ತೆ, ನಿಮ್ಮ ಪರಿಚಯ?
4: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೆ ಸರ್.
3: ಸರಸ್ವತಿ ತಿಮ್ಮಪ್ಪ ಅವರು?
4: ಹೌದು ಸರ್.
3: ಯಾವ ಗೀತೆ ಬೇಕು ಇವತ್ತು
4: ನನಗೆ? ಗಾನಯೋಗಿ ಪಂಚಶ್ರೀ ಗವಾಯಿ ಚಿತ್ರದಿಂದ ಸರ್. ನೀಡು ಶಿವ, ಇದರಿರು ಶಿವ, ಜಾಗುವುದು ನನ್ನ ಕಾಯ ಅಂತ ಒಂದು ಹಾಡು ಅಂತಲ್ಲ ಸರ್.
3: ಹೌದು, ಇದೆ.
4: ಪುತ್ತೂರು ಮಾಣಿಂಗೇಶ್ವರ ದೇವಸ್ಥಾನದಲ್ಲಿ ಯಾವಾಗಲೂ ರುದ್ರಾಭಿಷೇಕ ಮಹಾಪೂಜೆ ಉಂಟು ಸರ್. ಹೌದು ಸರ್, ಅದಕ್ಕೆ ಬೇಕಾಗಿ ಅಲ್ಲಿಗೆ ಹೋಗ್ತೀರಿ
3: ಸಾ?
4: ಅದೇ ಬೇಕಾಗಿ ಶಿವನ ಒಂದು ಹಾಡು ಕೇಳು ಅಂತ ಆಯ್ತು ಸರ್.
3: ಆಗ್ಲಿ ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
4: ಥ್ಯಾಂಕ್ ಯು ಸರ್. ನಮಸ್ತೆ.
3: ನಮಸ್ತೆ.

0: ನೀವು ಕೇಳ್ತಾ ಇದ್ದೀರಾ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು. ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಆಕಾಶವಾಣಿ, ನಮಸ್ಕಾರ. ಗುರುಪ್ರಸಾದ್ ಅಂತ, ಗವೇನಹಳ್ಳಿಯಿಂದ ಮಾತಾಡೋದು.
0: ಗುರುಪ್ರಸಾದ್ ಅವರು ಗವೇನಹಳ್ಳಿಯಿಂದ. ಇದೇ ಮೊದಲ ಬಾರಿ ಕರೆ ಸಿಕ್ಕಿರೋದ?
1: ಕರೆ ಸಿಕ್ಕಿರೋದು ಮೊದಲನೇ ಬಾರಿ, ಆದ್ರೆ ಪ್ರಯತ್ನ ಮಾಡ್ತಾ ಇದ್ವಿ.
0: ಪ್ರಯತ್ನ ಇರಬೇಕು. ಹೌದು. ಯಾವ ಗೀತೆ ಬೇಕು ನಿಮಗೆ?
1: ಸಂತೋಷ ಆಯ್ತು. ನನಗೆ ಬಂಗಾರದ ಮನುಷ್ಯ ಚಿತ್ರದಿಂದ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಹಾಡಿದ್ಯಲ್ಲ,
0: ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಇದೇ ರೀತಿ ಆಕಾಶವಾಣಿ ಹಾಸನ ಕೇಂದ್ರವನ್ನು ಕೇಳ್ತಾ ಇರಿ.
1: ಧನ್ಯವಾದಗಳು. ಧನ್ಯವಾದ.

0: ನಿಮಗೆ ಹೇಳ್ತಾ ಇದ್ದಾರೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು. ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಪರಿಚಯ?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್,
1: ಹೌದು ಸರ್.
0: ನಿಮಗೆ ಯಾವ ಗೀತೆ ಪ್ರಸಾರ ಮಾಡಬೇಕು
1: ಸರ್? ಇವತ್ತು ಒಂದಾ ಗುಣಬಾ ಫಿಲಂ ಅಲ್ಲಿ ಅಜ್ಜ ಆಲದ ಮರ ಅಂತ ಇದೆ ಸರ್, ಈ ಹಾಡು ಬೇಕಾಗಿತ್ತು.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳಿ.
1: ಓಕೆ, ಧನ್ಯವಾದ.
0: ಧನ್ಯವಾದ.

ಇದುವರೆಗೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಕೆಲವರ ಆಯ್ಕೆಯ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದಂತಹ ಎಲ್ಲ ಶ್ರೋತೃ ಬಂಧುವರಿಗೆ ಧನ್ಯವಾದಗಳು. ಯಾರ್ಯಾರಿಗೆ ಕರೆ ಸಿಕ್ಕಿಲ್ಲ, ನಿರಂತರವಾಗಿ ಪ್ರಯತ್ನಿಸ್ತಾ ಇರಿ, ಒಂದಲ್ಲ ಒಂದಿನ ಕರೆ ಸಿಗುತ್ತೆ. ನಾವು ನಿಮ್ಮೊಂದಿಗೆ ಮಾತನಾಡಿಸ್ತೀವಿ.

ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹಮ್ ದೋನೋ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಸಾಹಿರ್ ಅವರದು, ಸಂಗೀತ ಜಯದೇವ್ ಅವರದು, ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಿಐಡಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಗೀತಾ ದತ್. ಗೀತೆಗೆ ಸಾಹಿತ್ಯ ಜಾಮ್ ನಿಸಾರ್ ಅಖ್ತರ್.

ನೀವು ಕೇಳ್ತಾ ಇದ್ರ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತೇರಿ ಘರ್ ಕೆ ಸಾಮ್ನೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ. ಗೀತೆಗೆ ಸಂಗೀತ ಎಸ್ ಡಿ ಬರ್ಮನ್ ಅವರದು.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಮೀರ್ ಗರೀಬ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್. ಗೀತೆಗೆ ಸಾಹಿತ್ಯ ಆನಂದ್ ಬಕ್ಷಿ. ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಹಲ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಆನಂದ್ ಭಕ್ಷಿ ಅವರದ್ದು, ಸಂಗೀತ ಸಂಯೋಜನೆ ಕಲ್ಯಾಣ್ಜಿ ಆನಂದ್ಜಿ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್.

ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 11:30 ನಿಮಿಷ 8 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆ. ಆರಂಭದಲ್ಲಿ ಕೇಳಿ ಸಂತ ತ್ಯಾಗರಾಜರ ಕೃತಿ ಜನರಂಜನೀಯ ರಾಗ ಆದಿತಾಳ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
3: ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 12:00. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೋಲನ ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೋಲನ ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ

0: ಟ್ವೆಂಟಿ ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ನೊಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ

0: ಈ ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದ್ ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನ್ ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾ ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದ್ 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ್ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ ಗುರುಗಳು ಎಲ್ಲರೂ ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗ ಹೋಮ್ ಸೈನ್ಸ್ ಮಾಡಿದೆ. ಮಾಸ್ಟರ್ಸ್ನು ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದ ಒಳಗ. ಆಮೇಲೆ ಅದನ್ನ ಓದುವಾಗ ನನ್ಗ ಇಲ್ಲಿ ಆಕಾಶವಾಣಿ ಒಳಗ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ. ಅವಾಗ್ನು ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪನಿ ಅದ, ಬಾಲ್ ಬೇರಿಂಗ್ಸ್ ಕಂಪನಿ ಅದು, ಅದು ಸ್ವೀಡಿಶ್ ಕಂಪನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು, 2 ವರ್ಷದ ಸಲುವಾಗಿ ಸ್ವೀಡನ್ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು, ಅದು ಮುಂದುವರಿತು, ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
0: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನೂ ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸಿಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳಾ ಅವರೇ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
1: ಹೌದು, ಸ್ವೀಡನ್ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ರೆ ತಮ್ಮತನವನ್ನು ಕಳ್ಕೋತೀವಿ ಅನ್ನೋ ಒಂದ್ ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗೆ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯಲ್ಲ ಅಲ್ಲೇ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ, ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾ ಹೋಗಿ 1 ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್, ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು. 1 ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ 1 ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
0: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
1: ಹೌದು. ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಕೆಲವೊಂದ್ ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜ್ಯುಯೇಷನ್ ಸಹಿತ ಸ್ವೀಡಿಶ್ ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡೋದು ಕಂಪಲ್ಸರಿ ಅದ. ಅಲ್ಲಿ
0: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೇನ್ ಅನಿಸ್ತು, ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ 2 ವಾಕ್ಯ ಏನಾದ್ರೂ ಮಾತಾಡ್ತೀವಿ. ನಿಮಗ್ ಒಂದ್ಸಲಕ್ಕೆ ಇದು ಪೂರ್ತಿ ಭಿನ್ನವಾದ ಭಾಷೆ.
1: ಹೌದು.
0: ಹೆಂಗ ಅನಿಸ್ತು?
1: ಅದು ಇಂಗ್ಲಿಷ್ಗೂ ಹತ್ತಿರಿಲ್ಲ, ನಮ್ಗ್ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಿಲ್ಲ. ಇವನ್ ಅಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು, ಈಗ ಇಂಗ್ಲಿಷ್ ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ ನಾಗ ಊ ಅಂತ ಓದ್ಬೇಕು ನೀವ್ ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ ಹಿಂಗ ಎಲ್ಲಾರು ಅದಕ್ಕೆ ಜಾಯಿನ್ ಆಗ್ತಾರ, ಎಲ್ಲಾರು ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲಾರು ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ, ತಪ್ಪು ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ, ಆದ್ರೆ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ, ಬಂದ್ರನ್ನ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಬರ್ತಾ ಬರ್ತಾ ಆ ಭಾಷಕ್ಕ ಬ್ಯಾರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ಬೆಳೀತು. ಹೆಂಗ ಒಂದ ಸೆಂಟೆನ್ಸ್ ಒಳಗೆ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸಿ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ್ ಹೋದಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗ್ತದ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರೀಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು, ಆದ್ರೆ ಅದು ಅನಿವಾರ್ಯ ಇತ್ತು ಭಾಷಾ ಕಲಿಯೋದು. ಎಲ್ಲಾರು ಕಲಿಬೇಕು, ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
0: ಈಗ ತಮ್ಮ ಮಕ್ಕಳು ಅಲ್ಲೇ ಶಾಲೆಗಳಲ್ಲೇ ಕಾಲೇಜುಗಳಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದ, ಸ್ವೀಡಿಶೇ ಮೇನ್.
1: ಹೌದು,
0: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
1: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಇದ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವ್ ಎರಡು ವರ್ಷಕ್ಕೆ ವಾಪಸ್ ಬರೋ ಯೋಚನೆ ಇಟ್ಕೊಂಡು ಹೋದವರು, ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು, ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರ. ಅವ್ರದ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲಾರು ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದ್ರದ್ ಬೆನಿಫಿಟ್ಸ್ ಅವ.
0: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ?
1: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ, ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದೆ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೊಡೋದು ಇಲ್ಲ. ಅವರೆಲ್ಲ 80-90 ವರ್ಷದವರು, ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ, ಅದ್ರೊಳಗ್ ಕರೆಕ್ಟ್ ಬಟ್ಟಿ ಶೂಸ್ ಹಾಕೊಂಡು ಓಡ್ತಿರ್ತಾರ ಕತ್ತಲದಾಗ. ರಿಫ್ಲೆಕ್ಟರ್ ಜಾಕೆಟ್ ಹಾಕೋತಾರ, ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರು ವೆಹಿಕಲ್ಸ್ ಅಡ್ಡ ಬಂದ್ರೆ ಕಾಣ್ಬೇಕು. ಆ ತರದ್ ಇರೋದ್ರಿಂದ ಅವ್ರು 80-90 ವರ್ಷಕ್ಕೆ ನೀವು ಎಲ್ಲಾರು ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲ್ಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ, ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ಬರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನು ನಿಮ್ಗೆ ಏನೋ ಹೇಳಿದೆ ಅಂದ್ರ ಅದು ಸುಳ್ಳಿರಬಹುದು ಅನ್ನೋ ಥಾಟ್ ಇನ್ನೊಬ್ರಿಗೆ ಬರುವುದಿಲ್ಲ. ಅಷ್ಟು ಸೀದಾ ಸಾದ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸವ ಸಂಸ್ಕೃತಿ ಒಳಗ. ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನಾ ಅದಲ್ಲ ಅದ್ ಇದೇ ಅದ ಅಂತ. ಆದ್ರೆ ಜೀವನ್ ಕಷ್ಟ ಅದ ಅಂದ್ರ ಅದೇ ಕತ್ಲ ಸಲುವಾಗಿ, ಥಂಡಿ ಸಲುವಾಗಿ ಆಗ್ಲಿ.
0: ನಿಮಗ್ ಅಲ್ಲಿಗೆ ಹೋದ ತಕ್ಷಣನೇ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
1: ಕೆಲವೊಂದು ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ, ನಮ್ಗೆ ಹಿಂಗ ಬೇಕು ಅಂತಂದ್. ಸಣ್ಣ ವಯಸ್ಸಿನಾಗ ಒಂಚೂರು ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತೀರಿ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ, ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿ ಹೋಗಿ ಸಾಮಾನ್ ತಗೊಂಬಂದ್ರಿ, ಇದು ಕೆಟ್ಟದಂದ್ರೆ ಇದು ಯಾಕೆ ಕೆಟ್ಟದ, ಇದು ನೀವು ಕೇಳಿಸಿರಿ, ಇದು ಪ್ರಶ್ನೆನೇ ಇಲ್ಲ. ಸೀದ್ ತಗೋತಾರ, ಹೌದು ನಿಮ್ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸ್ ಹಂಗೆ ಇರ್ತಾರ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರು ಆಯ್ತು. ಖರೆ ನಾನ್ ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
0: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
1: ಅದೇ
0: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗೀವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
1: ಕೆಲಸದ ದೃಷ್ಟಿ ಒಳಗಾಗ್ಲಿ, ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದು ಒಂಚೂರು ದುಃಖದ ವಿಷಯ ಅದ. ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ, ಅವಾಗ ಅವ್ರಿಗೆ ಇದ್ ಕೊಡ್ತಾರ ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದಬಹುದು, ಸೋಷಿಯಾಲಜಿ ಓದಬಹುದು, ಸೈಕಾಲಜಿ ಓದಬಹುದು, ಹಿಂಗ ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗೆ ಹೈರಾಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ ಡಿಗ್ನಿಟಿ ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸ್ ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ.
0: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
1: ಅನಿಸ್ತದ, ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದ್ ಅದು ಸ್ಟಾಕ್ಹೋಮ್ ನಾಗ ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದ್ ಸರವಣ ಭವನ ಆಗಿದ್ ವೆಜಿಟೇರಿಯನ್ ಹೋಟೆಲ್. ಅದ್ ಬಿಟ್ಟು ನಮ್ಗ್ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ಕರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನೆಯೊಳಗನ ಮಾಡ್ಬೇಕೇನ್ ಮಾಡಿದ್ರು ಅದ್ರ ಸಾಮಾನ್ ಸಿಗ್ತಾವು. ಇಲ್ಲಿ ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
0: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ.
1: ಹೌದು ಹೌದು, ಎಲ್ಲಾ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದಾನೆ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆಯವ ಸಮುದ್ರದ, ಹಿಂಗಾಗಿ ಸೀ ಫುಡ್ ಮೇನ್ ಅಲ್ಲಿದ್. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ, ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗ್ಯದ.
0: ಮತ್ತೆ ಪೊಲ್ಯೂಷನ್ ಹೇಗೆ,
1: ಅಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದ, ಅದು ದಿವಸಕ್ಕೆ ನೂರಾರು ಗಟ್ಲೆ ಕ್ರೋನರ್ಸ್ ಒಳಗ್ ಬರ್ತದ. ಹಿಂಗಾಗಿ ಸಾಮಾನ್ಯ ಮನುಷ್ಯಗ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲಾರು ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತೆ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, ಹತ್ತಿರ ಬಸ್ ಸ್ಟಾಪ್ಸ್ ಇರ್ತಾವ. ಹಿಂಗಾಗಿ ಎಲ್ಲಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಒಂದ್ ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟಿಂಗು, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರು ನಿಮ್ಗೆ ಹೆವಿ ಫೈನ್ ಬೀಳ್ತದ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದ. ಹಿಂಗಾಗಿ ಅಲ್ಲೇ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
0: ಈಗ ಮಂಜುಳಾ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ.
1: ಹೌದು.
0: ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದ್ದೀರಿ, ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
1: ನಾವು ಹೋದ ಕೂಡಲೇ ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ದ. ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ ನಾವು ಮನಿ ಒಳಗನ್ನ ಪ್ರತಿ ತಿಂಗಳ ಏನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ ಹಂಗಾಗಿ ನಾವು ಒಂದ್ ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ್ ಮಾಡಿದ್ರು 100+ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಸಿಕ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದ್ ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ 2 ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ, ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗು ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ವು, ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
0: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
1: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರೆ ದಿವಸ ದೊಡ್ಡ ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ಗೆ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ಲಿಂದ ಅಕ್ಟೋಬರ್ ತನಕ ಬರಬಹುದು.
0: ಈಗ ಮಂಜುಳಾ ಅವರ, ಸಂಗೀತದೊಳಗ ತಮಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತಿದ್ದು ಕೂಡ ತಮಗೆ ಅನುಭವ ಅದ, ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲೇನೆ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
1: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು.

0: ಬಹಳ ಸುಂದರವಾಗಿ ಹಾಡಿದ್ರಿ ಮಂಜುಳಾ. ಈ ಸಂಗೀತದ ಜೊತೆ ಜೊತೆಗೆ ತಮಗ ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ. ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ಗೆ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೇ, ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲೆಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದ್ ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದ್ ಎರಡು ಮೂರು ದೇಶ ಉಳಿದಾವು. ಅವನ್ನು ಮಾಡ್ಬೇಕಂತ ಬಹಳ ಆಶ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶ ಅದ.
0: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ? ಪ್ರವಾಸ ಕಥೆ
1: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ. ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸು ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗೆ ಎಲ್ಲಿ ಹೋದ್ರು ನನ್ಗೆ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನನ್ಗೆ ಸ್ಟ್ರೈಕಿಂಗ್. ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ ಮಾತಾಡಿದಾಗ ನಂಗೆ ಅದ್ ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರದ್ದು ಸಂಸ್ಕೃತಿ ಒಳಗೆ

0: ಸಂಸ್ಕೃತಿಯೊಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನಾನು ನೋಟ್ ಡೌನ್ ಮಾಡ್ತೀನಿ.
1: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
0: ಹೌದು.
1: ಈ ಆಸಕ್ತಿ ಹೆಂಗ್ ಬಂತು?
0: ನನಗೆ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನಂಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಒಮ್ಮೆಲ್ಗೆ ರುದ್ರ ಕಲೀಲಿಕ್ಕೆ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ, ಹಂಗಾಗಿ ನಾನು ವೇದ ಕಲೀಲಿಕ್ಕೆ ಶುರು ಮಾಡಿನಿ.
1: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
0: ಜಟಾ

0: ದೂರದಲ್ಲಿ ಇದ್ರೂ ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು. ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನ್ನ ಮೈಗೂಡಿಸಿಕೊಳ್ಳುವುದ್ರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಜನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ್ಸ ಆಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರೆದ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೇ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರು ಸಪರೇಟ್ ಆದ್ರೂ ಇದಾದ್ರೆ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ್ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗುದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗಾನೂ ಅವ ಎಷ್ಟೊಂದು. ಆದ್ರೆ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ, ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗೂ ಹೆಂಗ್ ಅದರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ, ನಮ್ದು ಹೆಂಗಸರದ್ದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲೇ, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದ ಗಂಡಸರ್ಕಿಂತ. ಹಿಂಗಾಗಿ ನಾ ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗೇನಿರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ಆಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂಥ ಎಲ್ಲ ಕಲ್ಚರಲ್ ಇರಬಹುದು, ಸೈಕೋಲಜಿಕಲ್ ಇರಬಹುದು, ಇಮೋಷನಲ್ ಇರಬಹುದು, ಪ್ರೊಫೆಷನಲ್ ಇರಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಅದರ ದೃಷ್ಟಿಯಿಂದ ನಾನು ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
0: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವ್ರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ. ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರೂ ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಕಾಶವಾಣಿ ಹಾಸನ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ.
3: ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಆತ್ಮೀಯ ಕೇಳುವರೆ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕರೆ ಮಾಡೋದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ, 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕ್ರಮಾಂಕ 081172. ಸಂಜೆ 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.
8: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
9: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
10: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
11: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
12: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
10: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
11: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
12: ಈ ಕಾರ್ಯಕ್ರಮದ ಪ್ರಾಯೋಜಕರು
11: ತೋಟಗಾರಿಕೆ ಇಲಾಖೆ ಹಾಸನ.
7: ಕೆಳಗ್ರೆ ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಇದರಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಂಜುನಾಥ್ ಜೆ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಮೂಡಿಬರುತ್ತದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.
13: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ആകാശവാണി. ಕೇಳುಗರಿಗೆಲ್ಲಾ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುಗರಿಗೆಲ್ಲಾ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮೇ ತಿಂಗಳ 29ನೇ ತಾರೀಕು ವಿಶ್ವ ಜೀರ್ಣಾಂಗ ದಿನ ಅಂದ್ರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂತೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂತೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ಯಾಕೆ ಹಾಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನ್ ಕರಿತೇವೆ ಅದು ಈ ವರ್ಷದ್ದೇನಾಗಿದೆ, 2026ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತೆ ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನ ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿಗಳು ಮತ್ತೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಎ.ಕೆ. ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸ್. ಡಾಕ್ಟರ್ ಎ.ಕೆ. ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕಂದ್ರೆ ಅದು ಅಯ್ಯೋ ಅನ್ಸುತ್ತೆ, ಅದಕ್ಕಾಗಿಯೇ ಜಾಗೃತಿ ದಿನನೂ ಇಟ್ಟಿದ್ದಾರೆ ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
2: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳುವುದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರಳು, ದೊಡ್ಡ ಕರಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳುದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಜೀರ್ಣಾಂಗ ಅಂತ ಹೇಳುದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಆರ್ಗನ್ಗಳು ಕೆಲಸ ಮಾಡುವುದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ.
1: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನ ಉತ್ಪಾದಿಸುವ ಫ್ಯಾಕ್ಟರಿ ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
2: ಹೌದು, ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬಹುದು. ಇದಲ್ಲದೆ ನಾವು ಮೇ 29ರಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋ ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳೋದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗಿಯೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು 2-3 ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದು ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಬೇನ್ ಪ್ರಾಬ್ಲಮ್ ಕೊಡುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂತದ್ದು ಅಂದ್ರೆ 4 ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೆ ಇರ್ತದೆ. ಇದನ್ನ ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು. ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ ಇದರಿಂದ. ಯಾಕಂತ ಹೇಳಿದ್ರೆ ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು, ಆಗಲ್ಲ ನಾಲ್ಕು ಸರಿ ಅವ್ರು ಹೋಗಿ ಬಂದ್ರೆ ಆಗಲೇ ಕುಸಿದು ಬಿಟ್ಟಿರ್ತಾರೆ ಕೈಲಿ ಆಗಲ್ಲ.
2: ಹೌದು ಹೌದು. ಇದಲ್ದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ನಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದ್ರಿಗೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ದಾರೆ, ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
1: ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಅಥವಾ ಗಟ್ ಹೆಲ್ತ್ ಅಂತ ನೀವು ಕರೀತೀರಾ?
2: ಹೌದು ಹೌದು.
1: ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದ ಇರಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡ್ತಾರೆ?
2: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ. ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂತದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂತದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನುವುದರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನ ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳೆದ ಆಹಾರವನ್ನು ತಿನ್ನುವಂಥದ್ದು ಇಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗುವುದರಿಂದ ಬೇದಿ ಆಗಬಹುದು, ಅಥವಾ ಜಾಂಡಿಸ್ ಆಗಬಹುದು, ಅಥವಾ ಜ್ವರ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
1: ಫುಡ್ ಪಾಯ್ಸನ್ ಅಂತ ಹೇಳ್ಬಿಡ್ತಾರೆ.
2: ಕರೆಕ್ಟ್ ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರೋ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಹೌದು, ಐಬಿಎಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರಿಸಿಕೊಂಡಾಗ ಆಗುದು, ವಿಪರೀತ ತೇಗು ಬಂದಾಗ
1: ಆಗುವಂತಹ,
2: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ ಆಗುವಂತ ಸಮಸ್ಯೆಗಳಾಗಿರ್ತದೆ. ಮುಖ್ಯವಾಗಿ
1: ಈ ಒಂದು ಆಹಾರ ತಗೊಂಡ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗ್? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಅನ್ನು ಜಾಸ್ತಿ ತಿಂತಾ ಇರೋದನ್ನ ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
2: ಹೌದೌದು. ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ನಾ ಹೇಳಿದಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳು ಮುಂದೆ ಬರಬಹುದು ಅಂತ ಹೇಳಿ ಎಜುಕೇಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾವ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ರುಟೀನ್ ಆಗಿ ಆಹಾರಗಳು ಅಂತ ಹೇಳಿದ್ರೆ, ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
1: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
2: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟರ್ ಅಷ್ಟು ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
1: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರು ಇರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆ ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳೋದೆ. ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
2: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವ್ರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂತದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂತದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳಬಹುದು, ಅವರಿಗೆ ಅವೇರ್ನೆಸ್ ಬರಬೇಕು.
1: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ ಇಲ್ಲ, ಬೇದಿ ಅದೊಂದು ಲಕ್ಷಣ ಬಿಟ್ರೆ ಇತರೆ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
2: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೆ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತಹ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ.
1: ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು. ಆ ರೋಗಕ್ಕೊಂದು ಹೆಸರು ಅವಾಗ ಅವ್ರು ಹೆದರ್ತಾರಿಲ್ಲ ಅಂದ್ರೆ ಹೆದರಲ್ಲಿ
2: ಹೇಳುದು ಹೆದರುದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂತದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳುದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂತದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು, ನಂತರ ರಕ್ತದ ವಾಂತಿ ಆಗುವಂತದ್ದು, ಅನ್ಎಕ್ಸ್ಪ್ಲೇನ್ ಜಾಂಡಿಸ್ ಇರುವಂತದ್ದು, ಇಂತಹ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂತದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
1: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
2: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳುದು ಗ್ಯಾಸ್ಟ್ರಿಕ್ ಆಗಿದೆ ಅಂತ.
1: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ ಇಂದ ಏನೋ ಆಗಿದೆ ಡಾಕ್ಟ್ರೆ ಅಂತ ಆ ಡಾಕ್ಟರ್ಗೆ ಹೇಳಕ್ ಶುರು ಮಾಡ್ತಾರೆ.
2: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರ್ಲಿ, ಎಲ್ಲವನ್ನೂ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂತ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ ಅಥವಾ ಬೇದಿ ಆಗ್ತಾ ಇದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡ್ ಇಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರದು. ಸೊ ಹೇಳಬೇಕು ಹೋದಾಗ
1: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ. ಇಲ್ಲಾಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೆ ಅಲ್ಲ, ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತಿರಲಿ. ಏನ್ ಪರೀಕ್ಷೆ?
2: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಹೊಟ್ಟೆಯ ಟಿಬಿ ಆಗಿರಬಹುದು, ಅಥವಾ ಐಬಿಎಸ್ ಆಗಿರಬಹುದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯೇರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ, ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವ ಇರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯೇರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಬೀದಿ ಆಗ್ತಾ ಇರ್ತದೆ, ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ಲದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ

0: ಅದಲ್ಲದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದರೂ ಕಾಯಿಲೆಗಳಿದ್ರೆ, ಅಲ್ಸರ್ ಆಗಿದ್ರೆ, ಹುಣ್ಣಾಗಿದ್ರೆ, ಅದರ ಒಂದು ಕೊನೆಯ ಪಾರ್ಟ್ ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟಿಕಲ್ಸ್ ಕೊಡ್ತೀವಿ. ಇದರಿಂದ ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಗಳನ್ನು ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ ಸ್ಟೂಲ್ ಟೆಸ್ಟ್ ಮಾಡಿಸ್ತೀವಿ. ಹೌದು, ಈ ಎಲ್ಲಾ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲೊನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಸಿಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲೊನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಬೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ, ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನು ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನ್ ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲೊನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು,
1: ಹೆದರಿಕೆ ಬೇಡ, ಮತ್ತೆ ಭ್ರಮೆ ಬೇಡ, ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವರು ಗೂಗಲ್ ಮಾಡಿ ನೋಡ್ಬಿಡ್ತಾರೋ ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ, ಆ ತರದ ಭ್ರಮೆಗಳು ಇಟ್ಕೊಳ್ಳದೆ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನ್ ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಹೌದು. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡೈರಿಯಾ ಆದ್ರೆ ಇದನ್ನು ನಾವು ಈ ಕೊಲೊನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ ಗಳ ಮಾಡಿದ ನಂತರ ಯಾವ ಕಾಯಿಲೆ ಅಂತ ಹೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿಬಿ ಅಂತೇಳಿ ಅನ್ಸಿರುತ್ತೆ ಕೆಲವೊಮ್ಮೆ, ಅವಾಗ ಒಂದು 6-9 ತಿಂಗಳವರೆಗೆ ಟಿಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನು, ಕೊಲೊನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನ ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ನಾನು ಈವಾಗಲೇ ಹೇಳಿದಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದರೂ ಡಯಾಗ್ನೋಸಿಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂತದ್ದು ಕೆಲವೊಮ್ಮೆ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ಮ ಜೊತೆಗೆ ಇರ್ತದೆ.
0: ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು,
0: ಹೌದು
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತು ಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರೆ ತಗೋತಾರೆ, ಇದಕ್ಕೂ ಮಾತ್ರೆ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನ್ ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದ್ರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಒಂದು ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ತುಂಬಾ ಬೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೋಷನ್ ಅಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನ ಒಂದ್ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅವರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳ್ತೀನಿ.
1: ಓಕೆ, ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಇಲ್ಲ ಬಾಯಲ್ಲಿ ನಿಜ ಹೇಳ್ಬೇಕು, ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತೇಳಿ ಹೇಳೇ ಹೇಳ್ತಾರೆ.
0: ಹೌದು, ಮದ್ಯಪಾನ ಅಂತ ಹೇಳೋದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ ಐಬಿಎಸ್ ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ, ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ ಹೋಗ್ತಾರೆ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಹೌದು, ಇದು ನಾರ್ಮಲ್, ಇದು
1: ನಾರ್ಮಲ್, ಗಾಬರಿ ಆಗ್ಬೇಕಾಗಿ
0: ಇದಕ್ಕೆ

0: ಗಾಬರಿ ಆಗ್ಬೇಕಾದಿಲ್ಲ.
1: ಗಾಬರಿ ಆದಾಗ ಆಗಿರುತ್ತೆ,
0: ಗಾಬರಿ ಆದಾಗ ಅಥವಾ ಎಕ್ಸಾಮ್ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ ಗೆ ಜಾಸ್ತಿ ಹೋಗುವಂತದ್ದು, ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
1: ಅಲ್ಲ ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
0: ಹೌದು, ಇದು ಯಾವಾಗ್ಲೂ ಆಗ್ತಾ ಇದ್ರೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
1: ಆಗುತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡ್ರು ನಾವು ನೋಡಿದ್ದೇವೆ.
0: ಕರೆಕ್ಟ್ ಕರೆಕ್ಟ್
1: ಆಗುತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇ ನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂತದ್ದು, ಊಟ ಸೇರದೇ ಇರುವಂತದ್ದು, ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರುವಂತದ್ದು, ಕ್ರಾನಿಕ್ ಡಯೇರಿಯಾ ಆಗುವಂತದ್ದು, ಅಥವಾ ರಕ್ತಹೀನತೆ ಆಗಿರುವಂತದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
1: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆ ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
0: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
1: ದೈನಂದಿನ
0: ಬಳಸುವಂತದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇದನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ ಗಳನ್ನು ತಗೊಳ್ಳಿ, ಅಂದ್ರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬಾ ಸ್ವೀಟ್ ಇರುವಂತದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತೆ ಈ ಬೇಕರಿ ಐಟಮ್ಸ್ ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮತ್ತೆ ಪುನಃ ಹೇಳ್ತಿದ್ದೀನಿ ನಾನು.
1: ತುಂಬಾ ಜನ ಊಟ ಆದ್ಮೇಲೆ ತೇಗ್ ಬರಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿ ಇಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂತದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ಒಬ್ಬ ವೈದ್ಯರಾಗಿ ಇದಕ್ಕೆ ಏನ್ ಹೇಳ್ತೀರಿ?
0: ನಾನು ಹೇಳುದಾದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ್ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನ ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ್ ಬರಲೇಬೇಕಂತ ನಿಯಮ ಏನಿಲ್ಲ, ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
1: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋ ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ. ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
0: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ, ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ, ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮತ್ತೆ ತೇಗು ಬಗ್ಗೆ ಸಹ, ಅದು ತೇಗು ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗ್ ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
1: ಸೊ ಹಾಗಾಗಿ ಕಷ್ಟಪಟ್ಟು ಮಾಡೋದು
0: ಬೇಡ ಅಂತ ಹೇಳ್ತೀನಿ.
1: ಆನಂದವಾಗಿ ನಿಮ್ಮ ದೇಹಕ್ಕೆ ಏನ್ ಒಗ್ಗುತ್ತೋ,
0: ಹೌದು,
1: ಹಿತಮಿತವಾಗಿ, ಹಿತಬುಕ್ ಹೃತಬುಕ್ ಅಂತೀವಲ್ಲ,
0: ಹಾಗೆ
1: ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳೋದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
6: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 2019 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 ಡಿಸೆಂಬರ್ 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿಯಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಈಗ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳುಹಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳು ಅರ್ಹವಿರುವುದಿಲ್ಲ. ಯಾರು ಅಂತಂದರೆ ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000ದಂತೆ ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000ದಂತೆ ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21ನೇ ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
5: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾ ಜೆಎಂ ಚಂದುನವರ್.
4: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಹೋಲಾಗದಂತೆ ಗಮನಿಸಿ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
0: ಒಳಿತುಗಳನ್ನು ಕಟ್ಟಿಕೊಳ್ಳೋಣ.
3: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
2: ಕೆಡುಕುಗಳನ್ನು ಬಿಟ್ಟು ಬಿಡೋಣ.
3: ಸುಳ್ಳಲ್ಲ.
0: ಆರೋಗ್ಯದಿಂದ ಆನಂದ,
2: ಆನಂದದಿಂದ ಅಭಿವೃದ್ಧಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ. ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37ಕ್ಕೆ ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1st ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77th ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಮತ್ತು 73 ಕೆಜಿ ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 ಕೆಜಿ ವಿಭಾಗದಲ್ಲಿ ನಿಖಿತಾ, 65 ಕೆಜಿ ವಿಭಾಗದಲ್ಲಿ ಅಂತರ ಮತ್ತು 49 ಕೆಜಿ ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್, 46 ಕೆಜಿ ವಿಭಾಗದಲ್ಲಿ ಅನಾಮಿಕ, 53 ಕೆಜಿ ವಿಭಾಗದಲ್ಲಿ ಅಕ್ಷರ, 57 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮತ್ತು 61 ಕೆಜಿ ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಆಕಾಶವಾಣಿ ಹಾಸನ. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಂಆರ್ ಕಮಲಾ ಅವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಿ ಎಸ್ ರಾಮಾನುಜಂ ಅವರ ರಚನೆ, ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 1:30.06 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅರಸು ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ರಾಮ್ ನಾರಾಯಣ್ ಅವರದ್ದು, ಸಂಗೀತ ಸಂಯೋಜನೆ ಜೋಶ್ವಾ ಶ್ರೀಧರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಹರಿಣಿ ಸುಧಾಕರ್.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬರ್ಫಿ ಚಿತ್ರದ ಗೀತೆ. ಗೀತೆಗೆ ಸಂಗೀತವನ್ನು ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಲ್ಲ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ಸಂಯೋಜನೆ ವೆಂಕಟ್ ನಾರಾಯಣ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಮತ್ತು ಲಕ್ಷ್ಮೀ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕರೆ ಮಾಡೋದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ, 246289, ಮತ್ತೊಂದು ಸಂಖ್ಯೆ 245258, ಎಸ್ಟಿಡಿ ಕ್ರಮಾಂಕ 08172.
4: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
7: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
6: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ.
3: ಇಂದು ಸಂಜೆ 6:51 ಕೃಷಿ ರಂಗ, ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಇಂದಿನ ವಿಷಯ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಾದ ಮಂಜುನಾಥ್ ಜೆ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಸಜನಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜನೆ AR ರೆಹಮಾನ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ವಸುಂಧರ ದಾಸ್ ಮತ್ತು ಕೈಲಾಶ್ ಖೇಯರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಂ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಂ ತಂತ್ರಜ್ಞಾನ ಮತ್ತು ಕ್ವಾಂಟಂ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಂ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಂ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಂ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು, ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ಗೆ, ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, ಒಬ್ಬ ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ.

0: ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ದತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಿವಸೈನ್ಯ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಎಸ್ ಕುಲಕರ್ಣಿ, ಸಂಗೀತ ಸಂಯೋಜನೆ ಇಳಯರಾಜ. ಗೀತೆಯನ್ನು ಹಾಡಿದ್ದಾರೆ ಇಳಯರಾಜ ಮತ್ತು ಚಿತ್ರಾ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತುಂಬಿದ ಮನೆಯ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ MD ಹಶಂ ಅವರದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಕಟ್ಟಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ.

ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 5:15. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಶ್ರೋತೃ ಬಾಂಧವರಿಗೆ ನಿಮ್ಮ ಬಾನುಲಿ ಗೆಳತಿ ಹೆಚ್ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

0: ಶ್ರೋತೃಗಳೇ, ಆರಂಭದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಗೀತೆಗಳ ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲಿಕ್ಕೆ ನಿಮಗೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 08172. ಮತ್ತೇಕೆ ತಡ, ಕರೆ ಮಾಡಿ ಭಾಗವಹಿಸಿ ನಿಮ್ಮದೇ ಹಾಸನ FM 102.2 ಮೆಗಾಹರ್ಟ್ಸ್ಗೆ. ನೋಡೋಣ, ಮೊದಲ ಕರೆ ಬಂದಿದೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರನ್ನು ಹೇಳಿ, ಪರಿಚಯ ಮಾಡ್ಕೊಳ್ಳಿ.
1: ಗ್ರಾಮದಿಂದ ಮಾತಾಡ್ತಿರೋದು ಶಾಂತ್ ಕುಮಾರ್ ಅಂತ ಹೇಳಿ.
0: ಶಾಂತ್ ಕುಮಾರ್ ಅವರು? ಒಳ್ಳೇದು. ಶಾಂತ್ ಕುಮಾರ್ ಅವರೇ, ನಿಮ್ಗೆ ಮೊದಲ ಕರೆ ಸಿಕ್ಕಿದೆ, ಹೇಗೆ ಅನ್ನಿಸ್ತಾ ಇದೆ?
1: ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಹಾ ಹಾ, ಕರೆ ಮಾಡ್ತಾ ಇದ್ರ ನಮ್ಮ ಹಾಸನ FM-ಗೆ? ಒಂದೊಂದ್ಸಲ ಈ ರೀತಿ ಸಿಕ್ಬಿಡುತ್ತೆ, ಖುಷಿ ಆಗತ್ತ ಅವಾಗ ಅಲ್ವಾ? ಹಾ ಹಾ, ಯಾವ ಗೀತೆನ ಕೇಳಲಿಕ್ಕೆ ಇಷ್ಟಪಡ್ತೀರಾ? ಇದ್ರಲ್ಲಿ ಯಾವ ಗೀತೆ? ಈ ಗೀತೆ ಪ್ರಸಾರ ಮಾಡ್ಬೇಕಾ ನಿಮ್ಗೆ? ಏನಕ್ಕೆ ಇಷ್ಟ ಆಗುತ್ತೆ ಈ ಗೀತೆ ನಿಮ್ಗೆ?
1: ಇದು ಕಾಶಿನಾಥ್ ನಟಿಸಿದಂತ ಚಿತ್ರ. ನಾನು ಮೈಸೂರಿನಲ್ಲಿ SSLC ಓದ್ಬೇಕಾದ್ರೆ ಸರ್ಕಾರ ವರ್ಷದಲ್ಲಿ ಓದ್ತಾ ಇದ್ದೆ ನಾನು. ಎಕ್ಸಾಮ್ ನಾಳೆ ಇನ್ನಂಗೆ ಆಫೀಸ್ ನೋಡಿದ್ದೆ ಮೇಡಮ್. ಅದು
0: ನೋಡಿ
1: ಮೇಡಮ್, ನೋಡಕ್ಕಾಗಲ್ಲ, ಕೇಳಿದೀವಿ ಸೋದ್ ಕೇಳಿದ್ರೆ ಅಂದ್ರೆ ರಜೆ ಉಡ್ಲ್ಯಾಂಡ್ ಟ್ಯಾಕೆಸ್ ನೋಡಿದ್ದೆ ಮೇಡಮ್.
0: ಆ ಒಂದು ನೆನಪು ನಿಮ್ಮಲ್ಲಿ ಇನ್ನೂ ಉಳಿದಿದೆ. ಖಂಡಿತ ನಿಮ್ ಗೀತೆ ಪ್ರಸಾರ ಆಗುತ್ತೆ. ನಿಮ್ಮೊಂದಿಗೆ ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಈ ಗೀತೆನ ಪ್ರಸಾರ ಮಾಡೋಣ. ಧನ್ಯವಾದ, ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ. ಶ್ರೋತೃಗಳೇ, ಶಾಂತ ಕುಮಾರ್ ಅವರು, ಅವಳೇ ನನ್ನ ಹೆಂಡತಿ ಚಿತ್ರದಿಂದ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್, ಈ ಗೀತೆನ ಪ್ರಸಾರ ಮಾಡಿ ಅಂತ ಈಗ ತಾನೇ ಕರೆ ಮಾಡಿ ಭಾಗವಹಿಸಿದ್ರು. ಈಗ ಅವರೊಂದಿಗೆ ನೀವು ಕೂಡ ಈ ಗೀತೆನ ಕೇಳಿ ಆನಂದಿಸಿ.

0: ಈ ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದವರು ಹಂಸಲೇಖಾ.
1: ಮೀಸೆ ಹೊತ್ತ

0: ಕರೆಯನ್ನ ತಗೊಳ್ಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್, ನಾವು ಕಟ್ರಾಸ್ಪುರಿಂದ ಗಿರಿಜಾ ಮೇಡಮ್.
0: ಗಿರಿಜಾ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್. ಹಾಡು ಕೇಳೋಕ್ಕಿಂತ ನೀವು ಮಾತು ಕೇಳೋದೇ ನಂಗೆ ಇಷ್ಟ ಆಗುತ್ತೆ ಮೇಡಮ್. ನಂತರ ಖುಷಿಯಾಗಿ ಸಮಾಧಾನವಾಗಿ ತಾಳ್ಮೆಯಿಂದ ಎಲ್ಲರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ಹಾಡು ಕೇಳೋದೇ ಸಹಜ. ಅದ ನಿಮ್ಮ ಹತ್ರ ಮಾತಾಡೋದೇ ಒಂದು ಖುಷಿ ನಮ್ಗೆ.
0: ಖಂಡಿತ,
1: ಒಂದ್ಸಾಗ ಎರಡು ನಿಮಿಷ ಒಂದ್ ನಿಮಿಷ ಮಾತಾಡಿ ಮುಗಿಸ್ತೀವಲ್ಲ, ಬೇರೆಯವ್ರ ಕಾಯ್ತಿರ್ತಾರೆ, ಎಲ್ಲಿ ತುಂಬಾ ಮಾತಾಡೋಕಾಗತ್ತಲ್ವಾ?
0: ಅದು ನಿಜನೇ. ನಿಮ್ಗಳ ಜೊತೆ ಮಾತಾಡೋದು ಕೂಡ ನಮಗೂ ಇಷ್ಟನೇ, ನಮ್ಮೆಲ್ಲರಿಗೂ ಕೂಡ ಇಷ್ಟನೇ ಆಗುತ್ತೆ.
1: ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಮುದ್ದು ಮುದ್ದಾಗಿ. ಒಂಥರ ತುಂಬಾ ಖುಷಿ ಆಗುತ್ತೆ ಮೇಡಮ್, ಹೇಳಕ್ಕೆ ಆಗಲ್ಲ ಆ ತರ ಅನ್ಸುತ್ತೆ ನಂಗೆ. ಎಲ್ಲರಿಗೂ ಅನ್ಸುತ್ತೆ, ನಂಗ್ ಮಾತ್ರ ಅನ್ಸುತ್ತೆ ಮೇಡಮ್.
0: ಧನ್ಯವಾದ. ಗಿರಿಜಾ ಅವರೇ, ಯಾವ ಗೀತೆ ಕೇಳಬೇಕು?
1: ಆ ದೇವರ ನುಡಿದ ಮೊದಲ ನುಡಿ ಅಂತ ಪ್ರೇಮ ಅಂತ ಬರುತ್ತೆ. ಆದ್ರೆ ಮಹಿಳೆ ಪ್ರೇಮ ಪ್ರೀತಿ ಅಂತೆಲ್ಲ ತಾಳ್ಮೆ ಸಹನೆ ಇದ್ರೇನೆ ಒಂದ್ ಸಂಸಾರ ಒಂದ್ ಜೀವನ ಅಲ್ವಾ ಮೇಡಮ್?
0: ಹೌದು, ಖಂಡಿತ
1: ಅಲ್ವಾ. ಹಾಗಿದ್ರೆ ಮಾತ್ರ ಒಂದ್ ಜೀವನ ಸಾಧನ. ಮಹಿಳೆ ತುಂಬಾ ತಾಳ್ಮೆಯಿಂದ ಇರ್ಬೇಕು ಎಲ್ಲಾ ತರದಲ್ವಾ, ಅಲ್ವಾ ಮನೇಲಿ?
0: ಹೌದು ಹೌದು.
1: ಹಾಗಾಗಿ ಏನೋ ಈ ಹಾಡ್ ಬೇಕು ಅಂತ ಕೇಳಿದೆ, ಯಾರು ಕೇಳಿರ್ಲಿಲ್ಲ ಅದಕ್ಕೆ ಕೇಳಿದೆ ನಾನು.
0: ಚೆನ್ನಾಗಿದೆ ಗೀತೆ,
1: ಎಲ್ಲರೂ ಕೇಳು ಹಾಗಿದೆ ಅಲ್ವಾ?
0: ಖಂಡಿತ ಖಂಡಿತ. ಬಿಳಿ ಹೆಂಡತಿ ಚಿತ್ರದ ಎಲ್ಲ ಗೀತೆಗಳು ಚೆನ್ನಾಗಿದೆ. ಈಗ ಗಿರಿಜಾ ಅವ್ರಿಗೋಸ್ಕರ ಬಿಳಿ ಹೆಂಡತಿ ಚಿತ್ರದ ಈ ಗೀತೆ ಪ್ರಸಾರ ಆಗ್ತಾ ಇದೆ.
1: ನಿಮ್ಮ ಹತ್ರ ಮಾತಾಡಿದ್ದೆ ಖುಷಿ ಆಯ್ತು, ತುಂಬಾ ಧನ್ಯವಾದ ನಿಮ್ಗೆ.
0: ಧನ್ಯವಾದ, ಹೀಗೆ ನಿರಂತರ ಕರೆ ಮಾಡಿ ಭಾಗವಹಿಸ್ತಾರೆ.
1: ಥ್ಯಾಂಕ್ ಯು ಮೇಡಮ್.
0: ಬಿಳಿ ಹೆಂಡತಿ ಚಿತ್ರದಿಂದ ಆ ದೇವರೇ ನುಡಿದ ಈ ಗೀತೆಯನ್ನ ಪ್ರಸಾರ ಮಾಡಿ ಎಂದಿದ್ದಾರೆ ಗಿರಿಜಾ ಅವರು. ಅವರ ಗೀತೆ ಈಗ ಕೇಳಿ ಬರೋಣ.

ಈ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್. ವಿಜಯ ನರಸಿಂಹ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

0: ಆತ್ಮೀಯ ಶ್ರೋತೃಗಳೇ, ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮದೆ ಹಾಸನ ಎಫ್ಎಂ ನಿಂದ ಮೂಡಿ ಬರ್ತಾ ಇದೆ. ಈಗ ಮುಂದಿನ ಕರೆಯನ್ನ ತಗೊಳ್ಳೋಣ. ನಮಸ್ತೆ
1: ಮೇಡಮ್. ಅದೇ ನಮಸ್ತೆ, ನಾನು ನೇತ್ರಾ
0: ಅಗಸರಳ್ಳಿಯ. ನೇತ್ರಾ ಅವರು ಕರೆ ಮಾಡ್ಬಿಟ್ಟಿದ್ದಾರೆ, ಕರೆ ಸಿಕ್ಬಿಟ್ಟಿದೆ ಈಗ. ನೋಡಿ, ಆ ಖುಷಿ ಕಾಣ್ತಾ ಇದೆ ನಿಮ್ ದನಿಯಲ್ಲಿ. ಯಾವ ಗೀತೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ನೇತ್ರಾ ಅವರೇ?
1: ಜ್ವಾಲಾಮುಖಿದು ಫಿಲಂ ಅಲ್ಲಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಹಾಡೈತಿ ಮೇಡಮ್. ಅರೆ,
0: ಆ ಹಾಡ್ ಬೇಕಿತ್ತ? ಯಾರ್ ಮಾಡ್ತಾರೆ ಹೀಗೆ ನಿಮ್ಮನೇಲಿ ಹೇಳೋದೊಂದು ಮಾಡೋದೊಂದು?
1: ಮಾಡಲ್ಲ, ಫಿಲಮ್ ರಾಜ್ಕುಮಾರ್ ಒಂದಲ್ವದು,
0: ಅದನ್ ಕೇಳಲಿಕ್ಕೆ ಇಷ್ಟ ಆಗ್ತಿದೆ ಅಂತ ಕೇಳ್ತಾ ಇದ್ದೀರಾ. ಸರಿ ಸರಿ ಸರಿ, ಆಯ್ತು ನೇತ್ರ ಅವರೇ, ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ಜ್ವಾಲಾಮುಖಿ ಚಿತ್ರದ ಗೀತೆ ಇದೀಗ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

0: ಮಾಡುವುದು ಇನ್ನೊಂದು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
7: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
6: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ.
8: ನಮಸ್ತೆ.
9: ನಮಸ್ತೆ ಮೇಡಮ್, ನನ್ನ ಶ್ರೀಮಾಕ್ಷಿ ದಾಸ್ ಶೆಟ್ಟಿ ಅಂತ, ಹಾಸನ ಉದಯಗಿರಿ ಬಡಾವಣೆಯಿಂದ.
8: ಹಿಮಾಕ್ಷಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
9: ಥ್ಯಾಂಕ್ಸ್ ಮೇಡಮ್.
8: ಯಾವ ಗೀತೆ ಬೇಕು ಹಿಮಾಕ್ಷಿ ಅವರಿಗೆ?
9: ಮೇಡಮ್, ನನಗೆ ಮನೆಯೇ ಮಂತ್ರಾಲಯ ಫಿಲಮ್ ಅಲ್ಲಿ ಮನೆಯೇ ಮಂತ್ರಾಲಯ ಮನಸ್ಸಿ ದೇವಾಲಯ ಅಂತ ಇದೆಯಲ್ಲ, ಅದನ್ನ ಹಾಕಿ ಮೇಡಮ್.
8: ಅದನ್ನ ಹಾಕೋಣ. ಏನಕ್ಕೆ ಇಷ್ಟ ಆಗುತ್ತೆ ಈ ಗೀತೆ
9: ಮೇಡಮ್? ಅದು ಮನೆ ಅಂದ್ರೆ ಮನೆ ಮಂತ್ರಾಲಯ ಅಂದ್ರೆ ನಮ್ದು ಒಂದ್ ಮನೆ ಮಂತ್ರ ಇದ್ದಂಗೆ, ಮತ್ತೆ ಅಲ್ಲಿರೋ ಜನಗಳ ಮನಸ್ಸೆಲ್ಲ ದೇವಾಲಯ ಇದ್ದಂಗೆ. ಹಂಗಾಗಿ ಒಂದ್ ಮನೇಲಿ ಇರುವಾಗ ಎಲ್ಲರೂ ಆತರ ಇದ್ರೆ ಚೆನ್ನಾಗಿರುತ್ತೆ ಅಂತ.
8: ಅಂತ ಖಂಡಿತ. ಒಗ್ಗಟ್ಟಿನ ಒಂದು ಮನೆಯಲ್ಲಿ ಎಲ್ರೂ ಕೂಡಿ ಒಂದಾಗಿ ಇರೋದು ಒಂದು ಖುಷಿಯ ವಿಚಾರನೆ ಅಲ್ವಾ?
9: ಹೌದು ಮೇಡಮ್, ಹೌದು. ಎಲ್ಲ ಕಡೆ ಇರಕ್ಕಾಗಲ್ಲ ಅಂದ್ರೆ, ಅಲ್ಲಿ ನಮ್ಮ ಅಮ್ಮನ ಮನೇಲಿ ಮೇಡಮ್, ನಮ್ ತಂದೆ 5 ಜನ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ 8-8 ಹತ್ತತ್ ಮಕ್ಳು, ನಾವು ಒಂದ್ 74 ಜನ ಒಟ್ಟಿಗಿದ್ದು ಮೇಡಮ್.
8: ಅಬ್ಬಾಬಾಬಾ, ಎಷ್ಟು ದೊಡ್ಡ ಮನೇಲಿದ್ರಿ?
9: ದೊಡ್ಡದಂದ್ರೆ ಹಾಲೆ 4 ಇದ್ದು, ದೊಡ್ಡ ಹಾಲು, 4 ಬೆಡ್ರೂಮ್ ಇದ್ದು, ಅಟ್ಟ ಇತ್ತು ದೊಡ್ಡದು, ಒಂದು 100 ಜನನೇ ಮಲಗಬಹುದಿತ್ತು, ಅಷ್ಟು ದೊಡ್ಡ ಅಟ್ಟ ಮೇಡಮ್.
8: ಅದೇ ಅದೇ,
9: ಈಗ ನಮ್ಮ ಅಣ್ಣ ಅದನ್ನ ಕೆಡಬಿಟ್ಟು ಬೇರೆ ಕಟ್ಬಿಟ್ಟಿದ್ದಾರೆ ಮೇಡಮ್.
8: ಅವೆಲ್ಲ ನೋಡಿ, ಎಲ್ಲ ಸಣ್ಣ ಸಣ್ಣ ಒಂದು ಸಿಹಿ ನೆನಪುಗಳು ಅಲ್ವಾ ಈಗ
9: ಮೇಡಮ್? ಅಯ್ಯೋ, ಅಷ್ಟು ಚೆನ್ನಾಗಿದೆ. ನಾವು ಒಂದು
8: ಯಾವ ಊರಿನಲ್ಲಿ, ಯಾವ ಊರಲ್ಲಿ ಇದ್ದಿದ್ದು ಆ ಮನೆ?
9: ಬೆಳಮೆ ಅಂತ ಮೇಡಮ್, ಪಾಳ್ಯ ಬಾಳು ಇದೆಯಲ್ಲ, ಅದ್ರ ಮುಂದೆ ಅದ್ ಎದುರುಗ ಸಿಗುತ್ತೆ ಮಧ್ಯದಲ್ಲಿ, ಅಲ್ಲಿ ರೈತಿಗೆ ಹೋದ್ರೆ ಅಲ್ಲಿ ಬೆಳಮೆ ಅಂತ ಇದೆ
8: ಅಲ್ಲಿ
9: ಮೇಡಮ್.
8: ಅಲ್ಲ, ಅಲ್ಲಿ ಇದ್ದಿದ್ದ ಆ ಮನೆ ಅಂತ ಹೇಳಿ,
9: ಅಲ್ಲಿ ಅಮ್ಮನ ಮನೆ. ನನ್ನನ್ನು ಪಟ್ಟಿದ್ದಿಲ್ಲ ಹಾಸನಕ್ಕೆ ಮೇಡಮ್, ನಾನು ಹಾಸನದಲ್ಲಿ ಇರೋದೀಗ.
8: ಸರಿ, ಅವ್ರನ್ನೆಲ್ಲ ನೆನ್ಸ್ಕೊಂಡು ಈ ಗೀತೆ ಕೇಳ್ತಾ ಇದ್ದೀರಾ ಈಗ
9: ಮೇಡಮ್? ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೇಡಮ್? ಒಂದ್ ಮೂರ್ ಒಂದ್ಸರಿ ಮಕ್ಳದ್ದು ಊಟ, ಒಂದ್ಸರಿ ಗಂಡಸದ ಊಟ, ಆಮೇಲೆ ಹೆಂಗಸರು ಊಟ, ಚೆನ್ನಾಗಿತ್ತು ಮೇಡಮ್.
8: ಒಳ್ಳೇದು. ಈಗ ನಿಮ್ ಗೀತೆ ಪ್ರಸಾರ ಆಗುತ್ತೆ ಮನೆಯೇ ಮಂತ್ರಾಲಯ ಚಿತ್ರದಿಂದ. ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ. ಧನ್ಯವಾದ. ಗೀತೆನ ಹಾಡಿದ್ದಾರೆ ಎಸ್ ಜಾನಕಿ, ಕೆಜೆ ಜೇಸುದಾಸ್ ಹಾಗೂ ಸಂಗಡಿಗರು. ಟಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8:00 ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8:00 ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
5: ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮದೇ ಹಾಸನ ಎಫ್ಎಂನಿಂದ ಮೂಡಿ ಬರ್ತಾ ಇದೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ತೆ.
6: ಹಲೋ, ನಮಸ್ತೆ ಮೇಡಮ್.
5: ನಮಸ್ತೆ, ಹೇಳಿ.
6: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
5: ತಿಮ್ಮಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು ಮೇಡಮ್.
5: ಯಾವ ಗೀತೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ?
6: ನನಗೆ ಹಲೋ ಡ್ಯಾಡಿ ಚಿತ್ರದಿಂದ ನನಗೆ ಈ ದಿನ ರಜಾ ಒಂದು ಹಾಡು ಉಂಟಲ್ಲ ಮೇಡಮ್.
5: ರಜಾ ಮುಗಿದ್ಮೇಲೆ ಕೇಳ್ತಾ ಇದ್ದೀರಾ ನೀವು ಶಾಲೆಗೆ ಈ ದಿನ
6: ರಜಾ?
5: ಮಕ್ಕಳು ಈಗ ತಿಮ್ಮಪ್ಪನವ್ರಿಗೆ ಕೇಳ್ತಾರೆ, ರಜಾ ಕೊಡಿಸಿ ತಿಮ್ಮಪ್ಪನವ್ರೇ ಅಂತ.
6: ಅಲ್ವಾ, ಜಾಸ್ತಿ ಆಗುವಾಗ ರಜೆ
5: ಬರ್ತದೆ. ತಮಾಷೆಗೆ ಹೇಳಿದ್ದು, ಒಳ್ಳೆಯ ಗೀತೆ. ಏನಕ್ಕೆ ಇಷ್ಟ ಆಗುತ್ತೆ ಈ ಗೀತೆ ನಿಮ್ಗೆ?
6: ಅದು ಮಕ್ಕಳು ಹಾಡಿದಾಗೆಲ್ಲ ಹಾಡುದು,
5: ಅದಕ್ಕೆ ಖುಷಿ ಆಗುತ್ತೆ ಅಂತ.
6: ಅವರ ಸಂತೋಷವನ್ನೆಲ್ಲ ನಮಗೆ ಮನಸ್ಸಿಗೆ ಬಾರಿ ಖುಷಿ ಅನಿಸ್ತದೆ.
5: ಸರಿ, ಧನ್ಯವಾದ, ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ.
6: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
5: ಹೆಲೋ ಡ್ಯಾಡಿ ಚಿತ್ರದಿಂದ ಈಗ ಗೀತೆ ಮುಡಿ ಬರ್ತಾ ಇದೆ. ಈ ಗೀತೆಯನ್ನ ಹಾಡಿರುವ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋನಿಕಾ ದತ್.
7: ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ.
5: ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

0: ಶ್ರೋತೃಗಳೇ, ಹಾಸನ ಎಫ್ಎಂನಿಂದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಕರೆ ಯಾರಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು ಪರಿಚಯ ಮಾಡ್ಕೊಳ್ಳಿ.
1: ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್ ಮೇಡಮ್.
0: ಸುಜಾತಾ ದಿವಾಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಧನ್ಯವಾದಗಳು ಮೇಡಮ್.
0: ಯಾವ ಗೀತೆ ಬೇಕು ನಿಮ್ಗೆ ಇವತ್ತು?
1: ಮಹಾಕ್ಷತ್ರಿಯದಿಂದ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ. ಅಂದ್ರೆ ಈ ಹಾಡಲ್ಲಿ ಜೀವನದಲ್ಲಿ ಎಲ್ಲಾ ನಮ್ದೇ ಅಂತ ಅನ್ಕೊಂಡ್ರೆ ಅದು ಯಾವ್ದು ನಮ್ದಲ್ಲ ಮೇಡಮ್. ಸುಮ್ನೆ ನಮ್ಮ ಭ್ರಮೆ ಅಷ್ಟೇ, ಅದು ನಮ್ದು ಇದು ನಮ್ದು ಅಂತ. ದೇವ್ರು ಏನು ಸೃಷ್ಟಿ ಮಾಡಿರ್ತಾನೋ, ಏನ್ ದಾರಿ ತೋರಿಸ್ತಾನೋ, ಅದ್ರಲ್ಲೇ ನಡೆದು ಅದ್ರಲ್ಲೇ ಜೀವನ ಸಾಗಿಸ್ತಾ ಹೋಗ್ಬೇಕೇ ಹೊರ್ತು ನಾವ್ ಅನ್ಕೊಂಡಂಗೆ ಯಾವ್ದು ಇಲ್ಲ ಮೇಡಮ್. ಅದ್ರಿಂದ ಈ ಹಾಡು ನಂಗೆ ತುಂಬಾ ಇಷ್ಟ, ಅದಕ್ಕೆ ಕೇಳಿದೆ ಮೇಡಮ್.
0: ಖಂಡಿತ ಖಂಡಿತ, ತುಂಬಾ ಸೊಗಸಾದ ಗೀತೆ ಇದು, ತುಂಬಾನೇ ಅರ್ಥಗರ್ಭಿತವಾಗಿದೆ.
1: ಖಂಡಿತ ಮೇಡಮ್,
0: ಧನ್ಯವಾದ ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ.
1: ಖಂಡಿತ ಮೇಡಮ್, ನಮಸ್ತೆ.
0: ನಮಸ್ತೆ ಶ್ರೋತೃಗಳೇ, ಇದೀಗ ಮಹಾಕ್ಷತ್ರಿಯ ಚಿತ್ರದಿಂದ ಈ ಭೂಮಿ ಬಣ್ಣದ ಬುಗುರಿ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನ ಸೊಗಸಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ಆತ್ಮೀಯ ಶ್ರೋತೃಗಳೇ, ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮದೇ ಹಾಸನ ಎಫ್ಎಂ ನಿಂದ ಮೂಡಿ ಬರ್ತಾ ಇದೆ. ಮುಂದಿನ ಕರೆಯನ್ನ ತಗೊಳ್ಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್,
0: ಪರಿಚಯ ಮಾಡ್ಕೊಳ್ಳಿ ನಿಮ್ಮನ್ನ.
1: ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಯಳ್ಳಮಟ್ಟದಿಂದ ಮೇಡಮ್.
0: ನಿಮ್ಮ ಹೆಸರು?
1: ನನ್ನ ಹೆಸರು ಶ್ರೀನಿವಾಸ್ ಅಂತ ಮೇಡಮ್.
0: ಓಕೆ, ಕರೆ ಮಾಡ್ತಿರ್ತೀರಾ ಹಾಸನ ಎಫ್ಎಂ ಗೆ?
1: ತುಂಬಾ ಚೆನ್ನಾಗಿ ಕರೆ ಮಾಡ್ತಿದೀವಿ, ತುಂಬಾ ಕಾರ್ಯಕ್ರಮ ಕೇಳ್ತೀವಿ ಮೇಡಮ್, ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ.
0: ಥ್ಯಾಂಕ್ ಯು.
1: ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ ನೀವು.
0: ಧನ್ಯವಾದ.
1: ತುಂಬಾ ಖುಷಿ ಆಗುತ್ತೆ ಮೇಡಮ್, ಇದೇ ರೀತಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಮೇಡಮ್.
0: ಖಂಡಿತ ಖಂಡಿತ. ನಿಮ್ಮ ಗೀತೆ, ಯಾವ ಗೀತೆ ಬೇಕು ನಿಮ್ಗೆ?
1: ರಣರಂಗ ಚಿತ್ರದಿಂದ ಶಿವರಾಜ್ ಕುಮಾರ್ ಅವ್ರದ್ದು. ಇವಾಗ ಯಾವ ಸಿನಿಮೆ ಗಂಡು ಕಡಮ ಸಾಂಗ್ ಇದೆಯಲ್ಲ ಮೇಡಮ್,
0: ಏನಕ್ಕೆ ಇಷ್ಟ ಆಗುತ್ತೆ ಮೇಡಮ್ ಈ ಗೀತೆ?
1: ಅದರಲ್ಲಿ ತುಂಬಾ ಡಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಧಾರಾಣಿ ಶಿವರಾಜ್ ಕುಮಾರ್ ಅವರು. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅದು, ಹಂಸಲೇಖರ್ ಅವ್ರದ್ದು, ತುಂಬಾ ಚೆನ್ನಾಗಿದೆ ಸಾಂಗ್, ಹಂಗಾಗ್ಬಿಟ್ಟು ಇಷ್ಟ ಆಗಿದೆ ಮೇಡಮ್.
0: ಖಂಡಿತ ನಿಮ್ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದ, ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ.
1: ಥ್ಯಾಂಕ್ ಯು.
0: ಧನ್ಯವಾದ. ರಣರಂಗ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

0: ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462 289 ಮತ್ತೊಂದು 2452 258 ಎಸ್ಟಡಿ ಕ್ರಮಾಂಕ 0817 2. ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ, ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಂಜುನಾಥ್ ಜೆ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರ್ಕಲಗುಡುವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಹಾಸನ ಎಫ್ಎಂನಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಾಕಷ್ಟು ಶ್ರೋತೃಗಳು ಕರೆ ಮಾಡಿ ಭಾಗವಹಿಸ್ತಾ ಇದ್ದಾರೆ. ಮುಂದಿನ ಕರೆಯನ್ನ ತಗೊಳ್ಳೋಣ. ನಮಸ್ತೆ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ. ಹಾಸನ ಎಫ್ಎಂಗೆ ಕರೆ ಮಾಡಿದೀರಾ? ಡೌಟ್ ಅಲ್ಲಿ ಇದೀರಲ್ಲ ಒಂದ್ ಸ್ವಲ್ಪ.
1: ಕಾರ್ಯಕ್ರಮ ಸ್ಟಾರ್ಟ್ ಆದಾಗ್ಲಿಂದ ನನ್ ಮಾಡಿದೀನಿ ಅಂದ್ರೆ ಅದೆಷ್ಟು ಕಾಲ್ ಮಾಡಿದೀನೋ ಲೆಕ್ಕ ಇಲ್ಲ ಮೇಡಮ್.
0: ನೋಡಿ, ನಮ್ ಹಾಸನ ಎಫ್ಎಂ ಹಂಗಾರೆ
1: ಇವತ್ತೆಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಕೆಲಸ ಮಾಡ್ತಾ ಮಾಡ್ತಾ ಅದೆಷ್ಟು ಸರಿ ಮಾಡಿದೀನೋ ಗೊತ್ತಿಲ್ಲ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನನಗೆ.
0: ಇದೇ ಖುಷಿಲಿ ಯಾವ ಗೀತೆ ಕೇಳ್ಬೇಕು?
1: ಹಾಸನ ವಿದ್ಯಾನಗರ,
0: ಹಾಸನದ ವಿದ್ಯಾನಗರದಿಂದ
1: ಎಲ್ಲದಕ್ಕೂ ಕರೆ.
0: ಹೌದಾ? ನಿಮ್ ಹೆಸರು?
1: ಕಾರ್ಯಕ್ರಮ ಮತ್ತೆ ಇದು ಎಲ್ಲದಕ್ಕೂ ಮಾಡ್ತಾ ಇರ್ತೀನಿ.
0: ನಿಮ್ ಹೆಸರು?
1: ಉಮಾ ಪುಟ್ಟರಾಜು ಮೇಡಮ್.
0: ಉಮಾ ಪುಟ್ಟರಾಜು ಅವರು. ಯಾವ ಗೀತೆ ಬೇಕು?
1: ಕಾರ್ಯಕ್ರಮನು ಕೇಳ್ತೀನಿ ಒಂದು ಬಿಡಲ್ಲ. ಈಗ ಮಲ್ಗೆ ಮಗ್ಗೆ ತಕ್ಕ ಹೋಗ್ಬೇಕಾಯ್ತು, ಎಲ್ಲ ಅರಳು ಕಾಯ್ತಾ ಇದಾವೆ, ನೋಡೋಣ ಅಂತ ಸುಮ್ನೆ ಮಾಡಿದೆ ಸಿಕ್ತು.
0: ಯಾವ ಗೀತೆ ಬೇಕು ಉಮಾ?
1: ನನಗೆ ಮೇಡಮ್, ನಾನು ತುಂಬಾ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಚಿನ್ನಾರಿ ಮುತ್ತ, ನನ್ಗೆ 3 ಮೊಮ್ಮಕ್ಕಳು, ತನುಷು ಮತ್ತೆ ಯೋಜಿತ್ತು ಮತ್ತೆ ಚಿರಾಯು ಅಂತ ನನ್ ಮೊಮ್ಮಕ್ಕಳು. ಮಕ್ಕಳು ಫಿಲಮ್ದು ಹಾಡ್ ಕೇಳ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಮೇಡಮ್. ಅವರಿಗೋಸ್ಕರ ನಂಗೆ ಚಿನ್ನಾರಿ ಮುತ್ತಾಯಿಂದ ಮುತ್ತ ಮುತ್ತ ಚಿನ್ನಾರಿ ಮುತ್ತ ಬರುತ್ತಲ್ಲ ಆ ಸಾಂಗ್ ಹಾಕಿ.
0: ಮುತ್ತ ಮುತ್ತ ಚಿನ್ನಾರಿ ಮುತ್ತ.
1: ಹೌದು ಮೇಡಮ್.
0: ಓಕೆ,
1: ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ ಜೊತೆ ಮಾತಾಡಿದಂತೂ ಇನ್ನು ತುಂಬಾ ಖುಷಿ ಆಯ್ತು. ಇಷ್ಟೊಂದ್ ದಿವಸದಿಂದ ಕಾಯ್ತಾ ಇದ್ದೆ ನಾನು.
0: ಒಳ್ಳೇದು, ಹೀಗೆ ಕರೆ ಮಾಡಿ.
1: ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರ ಮೇಡಮ್. ಒಬ್ಬೊಬ್ರು ವಾಯ್ಸ್ ಎಷ್ಟು ಕ್ಯೂಟ್ ಆಗಿದೆ, ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಶನಿವಾರದ ಮಕ್ಳದೆಲ್ಲ ನಡ್ಸ್ಕೊಡ್ತಾರಲ್ಲ, ನನ್ ಮೊಮ್ಮಗ ಒಂದ್ ಜೊತೆ ಒಂದ್ಸರಿ ಕಾಲ್ ಮಾಡ್ಸಿದೀನಿ, ಸಿಕ್ಕಿದೆ ಮಾತಾಡ್ತೀನಿ.
0: ಲಿಖಿತಾ ಅವರು. ಕರೆ ಮಾಡಿ ಹೀಗೆ ಭಾಗವಹಿಸ್ತಾರೆ.
1: ಆಯ್ತು ಮೇಡಮ್, ತುಂಬಾ ಧನ್ಯವಾದ.
0: ಇದರಲ್ಲಿ ಚಿನ್ನಾರಿ ಮುತ್ತ ಅಂತ ಓಪನಿಂಗ್ ಇರೋದೊಂದು ಹಾಡಿದೆ, ಇನ್ನೊಂದು ಮಣ್ಣಲ್ಲಿ ಬಿದ್ದೋನು, ಅದ್ರಲ್ಲಿ ಮೋಸ್ಟ್ಲಿ ಚಿನ್ನಾರಿ.
1: ಒಟ್ನಲ್ಲಿ ಮಕ್ಳಿಗೆ ಇವಾಗ ಮಕ್ಳು ಫಿಲಂ ಬರಲ್ಲ ಅಲ್ವಾ, ಅವ್ರಿಗೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿ ತೋರಿಸಿದೀವಿ, ಖುಷಿ ಪಟ್ಟಿದಾರ ಫಿಲಂ ಎಲ್ಲ ನೋಡವ್ರು. ಅದಕ್ಕೆ ಆ ಹಾಡ್ ಕೇಳ್ತಾರೆ.
0: ನಿಮ್ ಮೊಮ್ಮಕ್ಳ ಹೆಸರು ಹೇಳ್ಬಿಡಿ.
1: ನನ್ ಮೊಮ್ಮಕ್ಳು ದೊಡ್ಡ ನಿಯೋಜಿತ್ತು, ಸೆಕೆಂಡ್ ಬಂದು ಚಿರಾಯು, ಥರ್ಡ್ ಬಂದು ತನುಷು. ಅವ್ರ 3 ಜನಕ್ಕೂ ಈ ಹಾಡ್ ಡೆಡಿಕೇಟ್ ಮಾಡ್ತೀನಿ.
0: ಖಂಡಿತ ಖಂಡಿತ ಕೇಳಿ. ಧನ್ಯವಾದ.
1: ಧನ್ಯವಾದಗಳು.

ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಚಿನ್ನಾರಿ ಮುತ್ತ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯ ರಚನೆ ವೆಂಕಟೇಶ್ ಮೂರ್ತಿ ಹೆಚ್ಎಸ್, ಗೀತೆಯನ್ನ ಹಾಡಿದವರು ಅಜಿತ್ ಬೇಬಿರೇಖಾ, ಸಂಗೀತ ಅರ್ಚನಾ ಸಮನ್ವಿತಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
4: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
5: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ್.
6: ನಮಸ್ತೆ.
7: ನಮಸ್ತೆ ಮೇಡಮ್, ನಾನು ಚಿಂಚನಕೋಟೆ ಹೋಗಿ ಕಟ್ಟೆವಳಿಂದ ಸಂಕಲ್ಪ ಮಾತಾಡ್ತಾ ಇರೋದು.
6: ಸಂಕಲ್ಪನವರೇ ಹೇಳಿ, ಯಾವ ಗೀತೆ ಬೇಕು?
7: ಪುಟಾಣಿ ಏಜೆಂಟ್ 1-2-3 ಚಿತ್ರದಿಂದ ಏನೋ ಈ ಉಲ್ಲಾಸ ಏನೋ ಇದು ಅಂತ ಹಾಡಿದೆ ಮೇಡಮ್.
6: ಆ ಗೀತೆ ಪ್ರಸಾರ ಮಾಡ್ಬೇಕಾ ನಿಮ್ಗೆ?
7: ಹಾಡ್ಬೇಕು. ದಯವಿಟ್ಟು ನನ್ನ ಮೊಮ್ಮಗಳು ಶಿವಾನಿ ಮತ್ತು ನಯನ ಮತ್ತೆ ಎಲ್ಲರಿಗೋಸ್ಕರ.
6: ಖಂಡಿತ, ನಿಮ್ಮ ಶಿವಾನಿ ನಯನ ಹಾಗೂ ನಿಮ್ಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.
7: ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ.
6: ಧನ್ಯವಾದ.

ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಪುಟಾಣಿ ಏಜೆಂಟ್ 1-2-3 ಚಿತ್ರದಿಂದ ಏನೋ ಸಂತೋಷ ಗೀತೆ. ಈ ಗೀತೆಯನ್ನು ಹಾಡಿರುವ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತಪ್ರಿಯ ಅವರ ಗೀತೆಗೆ ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಶ್ರೋತೃಗಳೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

0: ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಆತ್ಮೀಯ ಶ್ರೋತೃಗಳೇ, ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಇನ್ನು ಮುಂದೆ. 6:15 ಭಾವಗೀತೆಗಳ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ, ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಂಜುನಾಥ್ ಜೆಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗುಡುವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್, 9:30 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಶ್ರೀರಾಮಚಂದ್ರ, 10:30 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್.

0: ಉಳಿದಂತೆ ನಿಲಯದ ನಾಡಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕಾ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ, 6:35 ಹಾಗೂ 6:50 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಿ ಸುಜಾತಾ ಎಫ್ ತಲವಾರ್, 7:45 ಸವಿಗಾನ, 8:30 ಸೊಬಗಿನ ಶಾಲೆ, ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಕುರಿತು ಮಾಹಿತಿ ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ, 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 10:00 ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ವಾರಿ, 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, 1:20 ಭಾವಗೀತೆಗಳು, 1:30 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳು, 3:00 ಸಖಿ ಸಹೇಲಿ, 4:00 ಏಕ್ ಜೂಟೆ ಥಿಯೇಟರ್, 5:00 ನಿಮ್ಮ ಸಂದೇಶ ಮೇಘಸಂಗೀತ, 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ದತೆಗಳು ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 0817224289 ಮತ್ತೊಂದು 2452558. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ, ಸಮಾಜ ಕಾರ್ಯಕರ್ತೆ ಹಾಸನದ ಡಿ ಶಿವಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಲವಾರ್, 9:15 ಸ್ಪಾಟ್ಲೈಟ್, 9:30 ಭಾಗವಂತಿಕೆ ಮೇಳ ತಮ್ಮಣ್ಣಗೌಡ ಜಿಎಸ್ ಮತ್ತು ತಂಡದವರಿಂದ, 10:00 ಮಧುರಗಾನ, 10:30 ಗೀತ್ ಗಾತಾಚಲ್ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ. ಶ್ರೋತೃಗಳೇ, ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳಾಗಿವೆ. ಆಕಾಶವಾಣಿ ಹಾಸನ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashvani, the news read by Anuja Kumar. Prime Minister Narendra Modi and President of Myanmar U May Aung Lai held detailed talks on the entire gamut of bilateral issues in New Delhi today. The discussions covered trade, defence, border management, culture, among other areas of interest. Briefing media after the talks, Foreign Secretary Vikram Misri said both sides express interest in forging closer cooperation, particularly in the areas of trade and investment, development cooperation, health, education and energy. He said both sides underlined the importance of connectivity and agreed to work as quickly as possible towards completion of Kaladan multimodal transit transport project.
2: Both sides underscored the importance of preventing the misuse of sovereign territory for activities inimical to their security interests. Overall, this visit by the President has once again reaffirmed the shared commitment of both sides to deepen their long-standing partnership and to work together for mutual benefit, growth and prosperity in the region.
1: Mr. Misri said Myanmar sits at the confluence of India's neighbourhood first, Act East, as well as Mahasagar and Indo-Pacific policies. The President of Myanmar will meet President Draupadi Murmu at Rashtrapati Bhavan this evening. He is also scheduled to visit the Light and the Lotus, Relics of the Awakened One exhibition at Rai Pithora Cultural Complex in the national capital. President Liang will travel to Mumbai tomorrow for business and industry interactions and site visits. The India-Oman Comprehensive Economic Partnership Agreement, CEPA, has come into force today. Commerce and Industry Minister Piyush Goyal said the CEPA will deepen the economic and strategic ties between the two nations. Addressing media in New Delhi, Mr. Goyal said that CEPA is not simply a trade agreement, it is a statement of civilizational trust.
3: I am confident that this comprehensive agreement will add a new momentum to our ties with Oman. From day one, India will secure duty-free access on 98% of Oman's tariff lines, covering over 99% of India's exports to Oman. SEPA is a blueprint of our shared future.
1: Prime Minister Narendra Modi today shared an article written by Mr. Goyal on the India-Oman Comprehensive Economic Partnership Agreement. The Prime Minister said the article emphasizes that the government's efforts to sign trade agreements with developed countries help improve the lives of every Indian. India and Australia today affirmed the importance of enhancing cooperation with regional partners to help maintain a free, open, peaceful, stable and prosperous Indo-Pacific. During the second India-Australia Defence Minister's Dialogue in New Delhi, Defence Minister Rajnath Singh and his Australian counterpart Richard Marles stressed the importance of freedom of navigation and overflight, unimpeded trade and lawful use of the seas in accordance with the international law. The Supreme Court today refused to entertain a plea seeking that the NEET UG 2026 retest be conducted in computer-based test mode instead of the existing pen and paper format. A bench of Justices P.S. Narasimha and Arvind Kumar said the National Testing Agency is already facing multiple challenges after the cancellation of the examination. The court posted the matter for hearing on the 27th of next month. The Trinamool Congress TMC has expelled two legislators, Sandeepan Saha and Ritbrata Banerjee, for anti-party activities, absenteeism from key meetings and public remarks critical of the party leadership. The move comes amid internal turmoil following TMC's defeat in the 2026 West Bengal Assembly elections. The last rites of veteran playback singer Suman Kalyanpur were performed with full state honours in Mumbai today. Kalyanpur passed away at her residence in Mumbai last night. She was 89. One of India's most celebrated singers, she was a prominent figure in Marathi Bhavgeet and Hindi film music. Maharashtra Governor Jishnu Dev Verma, Chief Minister Devendra Fadnavis and Deputy Chief Ministers Eknath Shinde and Ajit Pawar expressed grief and paid tribute to the legendary singer. And that is the end of this news bulletin.
4: Akashavani Hasana Seva Mahiti.
5: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಶ್ರೋತೃಗಳೇ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ನೇಮಕಾತಿಯ ಪರಿಷ್ಕೃತ ಮಾರ್ಗಸೂಚಿಯಂತೆ ಹಾಸನ ಜಿಲ್ಲೆ ಇವರು ದಿನಾಂಕ 16/5/2026 ಕಡತ ಅನುಮೋದನೆಯಂತೆ ಅರಕಲಗೂಡು ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ 8 ಮತ್ತು ಅಂಗನವಾಡಿ ಸಹಾಯಕಿ 58 ಹುದ್ದೆ ಸೇರಿದಂತೆ ಒಟ್ಟು 66 ಗೌರವ ಸೇವೆಯ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಹ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಿನಾಂಕ 2/6/2026 ದಿನಾಂಕ 1/7/2026 ಸಂಜೆ 5:30 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿರುತ್ತದೆ. ಈ ಸಂಬಂಧ ಅರ್ಜಿ ನಮೂನೆಯನ್ನು ಕಚೇರಿ ವೇಳೆ ಅರಕಲಗೂಡು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಪಡೆದು ಸಂಬಂಧಿಸಿದ ದೃಢೀಕೃತ ದಾಖಲಾತಿಗಳೊಂದಿಗೆ ಮುಚ್ಚಿದ ಲಕೋಟೆಯಲ್ಲಿ ಕಚೇರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅರಕಲಗೂಡು ಕಚೇರಿಯನ್ನು ಸಂಪರ್ಕಿಸುವುದು. ಕಚೇರಿಯ ಸಂಖ್ಯೆ 0815-2201-24. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಈ ಕಚೇರಿಯಲ್ಲಿಯೇ ಅರ್ಜಿಯನ್ನು ಪಡೆದು ಸಲ್ಲಿಸಿದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಈ ಪತ್ರದೊಂದಿಗೆ ಲಗತ್ತಿಸಿರುವ ನೇಮಕಾತಿಯ ಮಾರ್ಗಸೂಚಿ ನಿಬಂಧನೆಗಳನ್ನು ಸ್ಪಷ್ಟವಾಗಿ ಓದಿಕೊಂಡು ನೀಡಲಾಗಿರುವ ಸೂಚನೆಯಂತೆ ಅರ್ಜಿಗಳನ್ನು ಭರ್ತಿ ಮಾಡಿ ಅವಶ್ಯ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಲಗತ್ತಿಸಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026-2027 ಸಾಲಿನಲ್ಲಿ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಸೌರಭ, ಯುವ ಸೌರಭ ಮತ್ತು ಚಿಗುರು ಕಾರ್ಯಕ್ರಮಗಳನ್ನು ಆಯೋಜಿಸಲು ಶಾಸ್ತ್ರೀಯ ಸಂಗೀತ ಕರ್ನಾಟಕ, ಹಿಂದೂಸ್ತಾನಿ ಗಾಯನ, ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ಜನಪದ ಪ್ರದರ್ಶನ, ಕಲಾತಂಡಗಳು, ನಾಟಕ, ಯಕ್ಷಗಾನ, ಮೂಡಲಪಾಯ, ಬಯಲಾಟ, ಗೊಂಬೆ ಮೇಳ, ಗಮಕ, ಕಥಾ ಕೀರ್ತನ, ಏಕಪಾತ್ರಾಭಿನಯ ಇತ್ಯಾದಿ ಕಲೆಗಳಲ್ಲಿ ಪರಿಣತ ಪ್ರತಿಭಾವಂತ ಯುವ ಕಲಾವಿದರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಗಳನ್ನು ದಿನಾಂಕ 25/6/2026 ಸಂಜೆ 5:30 ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನಾಂಬ ಕಲಾಕ್ಷೇತ್ರ, ಹಾಸನ ಇಲ್ಲಿ ಸಲ್ಲಿಸಬೇಕೆಂದು ತಿಳಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ 0817-2-2-2-6-7-1-6-2. ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಹಾಸನ ಎಫ್ಎಂ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ನಮಸ್ಕಾರ, ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿ. ವರಕವಿ ದರ ಬೇಂದ್ರೆಯವರ ಬೆಳಗು ಕವನದಿಂದ ಮೂಡಲ ಮನೆಯ ಮುತ್ತಿನ ನೀರಿನ ಈ ಗೀತೆನ ಹಾಡಿದ್ದಾರೆ ಗಾನಗಾರುಡಿಗ ಪಿ ಕಾಳಿಂಗರಾವ್.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಇನ್ನು ಮುಂದೆ ಕೇಳಿ ಅರಳುವ ಹೂವಿನ ಹಿಗ್ಗಿದ ನಗೆಯಲ್ಲಿ ಬೆಳಕಿನ ಚಿತ್ತಾರ. ಈ ಸುಗಮ ಸಂಗೀತದಲ್ಲಿ ಕೇಳಿ ಹೆಚ್.ಆರ್. ಲೀಲಾವತಿಯವರ ಸಾಹಿತ್ಯದ ಭಾವಗೀತೆ. ಧ್ವನಿ ನೀಡಿರುವವರು MD ಪಲ್ಲವಿ ಹಾಗೂ ಸುಪ್ರಿಯಾ ಆಚಾರ್ಯ.

ನೀವೀಗ ಆಲಿಸಿದ ಭಾವಗೀತೆ ಅರಳುವ ಹೂವಿನ ರಚನೆ ಹೆಚ್.ಆರ್. ಲೀಲಾವತಿ. ಈ ಗೀತೆನ ಹಾಡಿದ ಗಾಯಕರು ಎಂ.ಡಿ. ಪಲ್ಲವಿ ಮತ್ತು ಸುಪ್ರಿಯ ಆಚಾರ್ಯ. ಇಲ್ಲಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಹಾಸನ, ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

0: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18 25ರವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
1: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:37 ನಿಮಿಷವಾಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಶಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ದಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ದಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ದಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟಪತಿ ಎಂದು ಖ್ಯಾತರಾಗಿದ್ದಂಥ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿತು. ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ದ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ದ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?
5: ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿರಂಗ, ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ, ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗಕೀಟಗಳ ನಿರ್ವಹಣೆಯ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಂಜುನಾಥ್ ಜೆ ಶೆಟ್ಟಿಯವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರ್ಕಲ್ಗುಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.
6: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
6: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಹೇಳಿದರೆ ಅದು ಆಲೂಗೆಡ್ಡೆ. ಇತ್ತೀಚಿನ ವರ್ಷಗಳಲ್ಲಿ ಆಲೂಗೆಡ್ಡೆ ಮತ್ತೆ ಹಿಂದೆ ಹೇಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಾಗುವಳಿಯನ್ನು ಮಾಡಲಾಗ್ತಾ ಇತ್ತೋ ಹಾಗೆ ಬೆಳೆಯುವಂತಹ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಆಲೂಗೆಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದಲ್ಲಿ ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅನುಸರಿಸಿದರೆ ಈ ಆಲೂಗೆಡ್ಡೆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಜೆ ಶೆಟ್ಟಿಯವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ, ಏನೆಲ್ಲ ನಡೀತಾ ಇದೆ ಸರ್?
1: ಹಾಸನ ಜಿಲ್ಲೆಯಲ್ಲಿ ನಾವು ಈಗ ಬಿತ್ತನೆಗೆ ಆಲೂಗೆಡ್ಡೆಗೆ ರೈತರು ಹಣಿ ಹಾಕ್ತಿದ್ದಾರೆ. ಈಗ ಮೇ 15ನೇ ತಾರೀಕಿನಿಂದ ಮಾರುಕಟ್ಟೆ ಪ್ರಾರಂಭವಾಗಿರ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಸಲಹಾ ಸಮಿತಿಯಲ್ಲಿ ತೀರ್ಮಾನಿಸಿದಂತೆ ಈಗ ಏನು ಆಲೂಗೆಡ್ಡೆ ಬಿತ್ತನೆಗೆ ಶೈತ್ಯಗಾರಗಳಲ್ಲಿ ಬೀಜಗಳು ಏನು ದಾಸ್ತಾನಾಗಿತ್ತು ಅದನ್ನು ನಾವು ಈಗಾಗಲೇ ಟೆಸ್ಟಿಂಗಿಗೆ, ನಂಜಾಣು ಸೋಂಕು ಹಾಗೂ ಬ್ಯಾಕ್ಟೀರಿಯಾ ಸೋಂಕುಗಳ ಟೆಸ್ಟಿಂಗಿಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟಕ್ಕೆ ಕಳುಹಿಸಿ ಅಲ್ಲಿಂದ ವರದಿಯನ್ನು ಕೂಡ ಪಡ್ಕೊಂಡಿರ್ತೇವೆ. ಆ ಟೆಸ್ಟ್ ರಿಪೋರ್ಟ್ನಲ್ಲಿ ಯಾವುದೆಲ್ಲ ಆಲೂಗೆಡ್ಡೆ ಬಿತ್ತನೆ ಬೀಜಗಳಲ್ಲಿ ಸೋಂಕಿನ ಲಕ್ಷಣಗಳು ಕಂಡು ಬಂದಿರ್ತದೆ ಅಂತಹ ಲಾಟ್ಗಳನ್ನು ನಾವು ರೈತರಿಗೆ ವಿತರಣೆ ಮಾಡ್ತಾ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಿರ್ತೇವೆ. ಇದರ ಬಗ್ಗೆ ಜಾಗೃತಿ ಸಮಿತಿ ಕೂಡ ಒಂದು ತಂಡ ತರ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಹಾಗೂ ಎಪಿಎಂಸಿ ಅಧಿಕಾರಿಗಳು ಕೂಡ ಇರ್ತಾರೆ. ಯಾವುದೇ ರೀತಿಯಾಗಿ ಅನಧಿಕೃತವಾಗಿ ಬಿತ್ತನೆ ಬೀಜದ ಮಾರಾಟ ಆಗಲಿ ಅಥವಾ ನಂಜಾಣು ಸೋಂಕಿರುವಂತಹ ಲಾಟ್ಗಳನ್ನ ರೈತರಿಗೆ ಮಾರಾಟ ಮಾಡೋದಾಗ್ಲಿ ಕಂಡು ಬಂದಲ್ಲಿ ಅಂತವರ ವಿರುದ್ಧ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕ್ರಮವನ್ನು ವಹಿಸ್ತಾ ಇದ್ದೇವೆ. ಹಾಗಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಆಲೂಗೆಡ್ಡೆ ಬಿತ್ತನೆ ಬೀಜಗಳ ಮಾರಾಟ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಮಳೆಯಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಅತಿ ಹೆಚ್ಚಾಗಿ ಈ ಸರಿ ಕೂಡ ಪ್ರದೇಶ ವಿಸ್ತರಣೆ ಆಗುವ ಒಂದು ನಿರೀಕ್ಷೆ ಇದೆ. ಕಾದ್ ನೋಡೋಣ ಸರ್, ಹಿಂದಿನ ಗತಕಾಲದ ವೈಭವ ಏನಿತ್ತು ಅದು ಮರುಕಳಿಸುವಂತಾಗಲಿ ಅಂತ ನಮ್ಮ ಇಲಾಖೆಯ ಆಶಯ ಕೂಡ ಇದಾಗಿದೆ.
0: ಈ ಬಿತ್ತನೆ ಬೀಜದ ಗುಣಮಟ್ಟವನ್ನು ಹೇಗೆ ಖಾತ್ರಿ ಮಾಡ್ಕೊಳ್ಳೋದು?
1: ಬಿತ್ತನೆ ಬೀಜ ರೈತರ ಹಂತದಲ್ಲಿ ಖಾತ್ರಿಪಡಿಸ್ಕೊಳ್ಳೋದಾದ್ರೆ ರೈತರಿಗೆ ಸೋಂಕಿನ ಗುಣಲಕ್ಷಣಗಳು ಕಂಡುಹಿಡಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಲ್ಯಾಬ್ ಆಗಲಿ ಪ್ರಯೋಗಾಲಯಗಳಲ್ಲಾಗಲಿ ಈ ಸೋಂಕಿನ ಲಕ್ಷಣಗಳ ಒಂದು ವಿಶ್ಲೇಷಣೆಯನ್ನು ಮಾಡಿದಲ್ಲಿ ಅದರಲ್ಲಿ ಸೋಂಕಿನ ಗುಣಲಕ್ಷಣಗಳು ಕಂಡು ಬಂದಲ್ಲಿ ಅಂತದ್ರಲ್ಲಿ ನಾವು ಅದನ್ನು ಖಾತ್ರಿಪಡಿಸ್ಕೊಳ್ಬೋದಾಗಿದೆ. ಹೀಗಾಗಿ ಇಲಾಖೆ ಹಂತದಲ್ಲಿ ನಾವು ಈಗ ಗುಣಲಕ್ಷಣಗಳು ಯಾವುದು ಕಂಡು ಬಂದಿರ್ತದೆ ರೋಗಾಣುಗಳದು ಅಂಥ ಲಾಟ್ಗಳನ್ನ ರೈತರಿಗೆ ವಿತರಣೆಗೆ ನಾವು ನಿರ್ಬಂಧನೆ ಮಾಡಿರ್ತೇವೆ.
0: ಇದಿಷ್ಟು ಸದ್ಯಕ್ಕೆ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರತಕ್ಕಂತಹ ಮಾರಾಟ ಪ್ರಕ್ರಿಯೆ ಮತ್ತು ಬಿತ್ತನೆ ಬೀಜಗಳ ವಿತರಣೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಈ ಆಲೂಗೆಡ್ಡೆಯನ್ನು ಎಂಥ ಮಣ್ಣಿನಲ್ಲಿ ಬೆಳೀಬಹುದು?
1: ಮುಖ್ಯವಾಗಿ ಆಲೂಗೆಡ್ಡೆಗೆ ಮರಳು ಮಿಶ್ರಿತ ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಸೂಕ್ತ ಅಂತ ಸೈಂಟಿಫಿಕ್ ರಿಪೋರ್ಟ್ಸ್ ಮುಖಾಂತರ ಕಂಡು ಬಂದಿದೆ.
0: ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕಾಗುತ್ತೆ ಆಲೂಗೆಡ್ಡೆ ಬಿತ್ತನೆಗೆ ಮುನ್ನ?
1: ಆಲೂಗೆಡ್ಡೆ ಬಿತ್ತನೆಗೆ ಒಂದು 15 ದಿವಸ ಮುನ್ನ ರೈತರು ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಮತ್ತೆ ಭೂಮಿಗೆ ಪ್ರತಿ ಎಕರೆಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರವನ್ನ ನಾವು ಜೈವಿಕ ಶಿಲೀಂದ್ರನಾಶಕ ಆಗ್ಬೋದು, ಕೀಟನಾಶಕಗಳಾಗ್ಬೋದು, ಅದ್ರ ಜೊತೆ ಮಿಶ್ರಣ ಮಾಡಿ ಅದನ್ನ ಜಮೀನಿಗೆ ಅಥವಾ ಭೂಮಿಗೆ ಬೆರೆಸಿದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಕೀಟ ರೋಗ ಬಾಧೆಗಳನ್ನ ನಿಯಂತ್ರಣ ಮಾಡಿಕೊಳ್ಬಹುದು. ಹಾಗಾಗಿ ಭೂಮಿ ಸಿದ್ಧತೆ ಮಾಡುವ ಜೊತೆಗೆ ನಾವು ಈ ಜೈವಿಕ ನಿಯಂತ್ರಕಗಳು ಅಂತ ಏನು ಹೇಳ್ತೇವೆ ಅದನ್ನ ಬಳಸ್ಕೊಂಡಿರಲಿ ಉತ್ತಮ.
0: ಸರ್, ಇನ್ನು ಈ ಆಲೂಗೆಡ್ಡೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ತಳಿಗಳಿದ್ದಾವೆ, ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತವಾದಂತಹ ಬೀಜಗಳನ್ನು ಹೇಗೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು?
1: ಆಲೂಗೆಡ್ಡೆಗೆ ಸೂಕ್ತವಾದ ತಳಿ ನಮ್ಮ ಹಾಸನ ಜಿಲ್ಲೆಗೆ ಅಂದರೆ ಕುಫ್ರಿ ಜ್ಯೋತಿ. ಈಗೇನು ರೈತರು ಬೆಳೀತಿದ್ದಾರೆ, ಆದರೆ ಈ ಕುಫ್ರಿ ಜ್ಯೋತಿ ತಳಿಯಲ್ಲಿ ಸ್ವಲ್ಪ ಕೊನೆಯ ಅಂಗಮರಿ ರೋಗದ ಲಕ್ಷಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಿದ್ದ ಕಾರಣ ಇತ್ತೀಚಿನ ದಿನಗಳಲ್ಲಿ ರೈತರು ಹಿಮಾಲಿನಿಗೆ ಹೋಗ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಭಾಗದ ರೈತರು ಕುಫ್ರಿ ಕರಣ್ ಅನ್ನೋ ತಳಿಯನ್ನ ಬೆಳೆದು ತುಂಬಾ ಯಶಸ್ಸನ್ನ ಕಂಡಿರ್ತಾರೆ. ಹಾಗಾಗಿ ರೈತರು ಕುಫ್ರಿ ಕರಣ್ ತಳಿಯನ್ನು ಕೂಡ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾಗಿದೆ. ಬೀಜದ ಆಯ್ಕೆ ಬಗ್ಗೆ ನಾವು ಮಾತಾಡೋದಾದ್ರೆ ಸಣ್ಣ ಗಾತ್ರದ ಬೀಜಗಳು ಗೋಲಿ ಅಂತ ಏನು ಕರಿತೇವೆ, ಇದನ್ನ ರೈತರು ಬಳಸ್ಕೊಂಡಲ್ಲಿ ಒಳ್ಳೆಯ ರೀತಿಯ ಆದಾಯ ಹಾಗೂ ಉತ್ತಮ ಇಳುವರಿಯನ್ನು ಕೂಡ ಪಡಿಬಹುದು. ಇಲ್ಲ ದೊಡ್ಡ ಗೆಡ್ಡೆಯನ್ನ ರೈತರೇನಾದರೂ ಬಳಸೋದಾದ್ರೆ ಅದರಲ್ಲಿ 2-3 ಕಣ್ಣಿರಬೇಕು, 35-40 ಗ್ರಾಮ್ನಷ್ಟು ಇರಬೇಕು, ಮತ್ತೆ ಅದನ್ನ ಉದ್ದುದ್ದವಾಗಿ ಕತ್ತರಿಸಬೇಕು, ನಂತರದಲ್ಲಿ ಅದನ್ನ ಬಿತ್ತನೆಗೆ ಬಳಸ್ಕೊಳ್ಬಹುದಾಗಿದೆ.
0: ಈಗ ಬಿತ್ತನೆಗೆ ಮುನ್ನ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು? ಈಗ ಮಾರುಕಟ್ಟೆಯಲ್ಲಿ ಬಿತ್ತನೆ ಬೀಜವನ್ನು ಅವರು ಖರೀದಿ ಮಾಡಿದ್ರು ಅಂತ ಅಂದ್ರೆ ತೆಗೆದುಕೊಂಡು ಹೋಗಿ ತಕ್ಷಣ ಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನ ಒಂದು ಸ್ವಲ್ಪ ದಿವಸ ಇಡಬೇಕಾಗುತ್ತೆ.

0: ನಿಟ್ಟಿನಲ್ಲಿ ಎಷ್ಟು ದಿವಸ ಇಡಬೇಕು, ಹೇಗೆ ಇಡಬೇಕು, ಮತ್ತು ಏನೆಲ್ಲ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ?
1: ಈಗ ರೈತರು ಆಲೂಗೆಡ್ಡೆ ಬಿತ್ತನೆ ಬೀಜವನ್ನು ಮಾರುಕಟ್ಟೆಯಿಂದಾಗಲಿ ಅಥವಾ ಶೈತ್ಯಾಗಾರಗಳಿಂದ ಖರೀದಿಸಿದ ಮೇಲೆ ಅದನ್ನು ತಗೊಂಡೋಗಿ ಅವರು ತಕ್ಷಣದಲ್ಲಿ ನಾಟಿ ಮಾಡಿದಲ್ಲಿ ಅದು ಕೊಳೆಯುವಂಥ ಸಂಭವ ಇರ್ತದೆ. ಯಾಕೆಂದರೆ ಭೂಮಿಯ ತಾಪಮಾನ ಇನ್ನೂ ಕಡಿಮೆ ಆಗಿರೋದಿಲ್ಲ. ಕೇವಲ ಒಂದು ಎರಡು ಮಳೆ ಆದ ತಕ್ಷಣ ರೈತರು ಬಿತ್ತನೆಗೆ ಹೋಗಬಾರ್ದು. ಯಾಕೆಂದರೆ ಭೂಮಿಯ ತಾಪಮಾನ ಇನ್ನೂ ಕೂಡ ಕಡಿಮೆ ಆಗಿರೋದಿಲ್ಲ. ಮಳೆಯಿಂದ ಭೂಮಿ ಸ್ವಲ್ಪ ತೇವಾಂಶ ಕಂಡಿರ್ಬೋದು, ಆದರೆ ತಾಪಮಾನ ಕಡಿಮೆ ಆಗಿರೋದಿಲ್ಲ. ಹಾಗಾಗಿ ರೈತರು ಬಿತ್ತನೆ ಬೀಜನ ತಗೊಂಡೋದ್ಮೇಲೆ ಅದನ್ನು 10-15 ದಿನ ತೆಳುವಾಗಿ ಹರಡಿಡಬೇಕಾಗ್ತದೆ. ನೆರಳಿರುವಂಥ ಪ್ರದೇಶದಲ್ಲಿ ಹರಡಿಟ್ಟರೆ ಅದನ್ನು ನಂತರದಲ್ಲಿ ಅವರು ಬಿತ್ತನೆಗೆ ಬಳಸ್ಬೋದಾಗಿದೆ. ಇದನ್ನು ಬಳಸೋಕ್ಕಿಂತ ಮುಂಚೆ ಆಲೂಗೆಡ್ಡೆ ಬಿತ್ತನೆ ಬೀಜ ತುಂಬ ಮೃದುವಾಗಿರಬೇಕು, ಮತ್ತು ನಾನು ಈಗಾಗಲೇ ತಿಳಿಸಿದಂತೆ ಬಿತ್ತನೆ ಬೀಜದಲ್ಲಿ ಒಂದು 2-3 ಕಣ್ಣಿರಬೇಕು. ಗೋಲಿ ಗಾತ್ರದ ಅಂದರೆ ಚಿಕ್ಕ ಗಾತ್ರದ ಆಲೂಗೆಡ್ಡೆ ಬಿತ್ತನೆ ಬೀಜಗಳನ್ನು ಬಳಸಿದಲ್ಲಿ ಉತ್ತಮ ಇಳುವರಿಯನ್ನು ರೈತರು ಪಡಿಬಹುದಾಗಿದೆ.
0: ಬೀಜೋಪಚಾರ ಏನೇನು ಮಾಡಬೇಕಾಗುತ್ತೆ ಮತ್ತು ಮಾಡುವ ಕ್ರಮ ಹೇಗೆ?
1: ಬೀಜೋಪಚಾರ ರೈತರು ಇದಕ್ಕೆ ರಾಸಾಯನಿಕ ಪದ್ಧತಿಯನ್ನು ಬಳಸಿಕೊಳ್ಳೋದು ತುಂಬ ಉತ್ತಮವಾಗಿದೆ. ಮ್ಯಾಂಕೋಜೆಬ್ 4 ಗ್ರಾಂ ಮತ್ತು ಸ್ಟ್ರೆಪ್ಟೋಸೈಕ್ಲಿನ್ 0.5 ಗ್ರಾಂನಷ್ಟು ಲೀಟ್ರಿಗೆ ದ್ರಾವಣವನ್ನು ತಯಾರಿಸಿಕೊಂಡು ಅವಶ್ಯಕತೆಗೆ ತಕ್ಕಷ್ಟು ದ್ರಾವಣವನ್ನು ರೈತರು ಬಳಸಿಕೊಂಡು ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಮಾಡಿ ನಂತರದಲ್ಲಿ ಸ್ವಲ್ಪ ಹೊತ್ತು ಅದನ್ನು ಒಣಗಿಸಲಿಕ್ಕೆ ಇಟ್ಟು ನಂತರದಲ್ಲಿ ಬಿತ್ತನೆಗೆ ರೈತರು ಮಾಡಿಕೊಳ್ಬೋದಾಗಿದೆ.
0: ಬಿತ್ತನೆಯ ಕ್ರಮ ಹೇಗೆ?
1: ಬಿತ್ತನೆಯ ಕ್ರಮ ರೈತರು ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ನಷ್ಟು ಅಂತರವನ್ನು ಇಡಬೇಕು, ಹಾಗೂ ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ನಷ್ಟು ಅಂತರವನ್ನು ಕಾಯ್ದುಕೊಳ್ಬೇಕಾಗಿದೆ. ಜಾಸ್ತಿ ಅಂತರವನ್ನು ಕಡಿಮೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತೇವಾಂಶ ಹೆಚ್ಚಾಗಿ ರೋಗ ಉಲ್ಬಣವಾಗುವ ಸಂಭವ ಇರ್ತದೆ. ಹಾಗಾಗಿ ಅಂತರ ತುಂಬ ಪ್ರಮುಖವಾದ ಅಂಶವಾಗಿದೆ. ಹಾಗಾಗಿ ರೈತರು ಈ ಅಂತರವನ್ನು ಕಾಯ್ದುಕೊಂಡಲ್ಲಿ ಒಳ್ಳೆಯ ರೀತಿಯ ಉತ್ತಮ ಬೆಳೆಯನ್ನು ಪಡೆಯಬಹುದಾಗಿದೆ.
0: ಈ ಬೀಜೋಪಚಾರ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಬಹುದು ಅಂತ?
1: ಬೀಜೋಪಚಾರ ಮಾಡೋದ್ರಿಂದ ರೈತರು ಮುಂದಿನ ದಿನಗಳಲ್ಲಿ ಯಾವುದೇ ಶಿಲೀಂಧ್ರದಿಂದ ಬರುವಂತಹ ರೋಗಗಳಾಗಲಿ ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳನ್ನಾಗಲಿ ಅದನ್ನು ತಡೆಗಟ್ಟುವಂತ ಒಂದು ಅವಕಾಶ ಇದೆ. ಇಲ್ಲ, ಕೆಲವು ಸಂದರ್ಭಗಳಲ್ಲಿ ಬಿತ್ತನೆ ಬೀಜ ಹಾಗೆ ಜಮೀನಿನಲ್ಲಿ ಕೊಳೆಯುವಂತ ಸಂದರ್ಭಗಳಿರ್ತದೆ, ಅದನ್ನು ಕೂಡ ತಡೆಗಟ್ಟಬಹುದಾಗಿದೆ.
0: ಬಿತ್ತನೆಯ ನಂತರ ಪ್ರಮುಖವಾಗಿ ಕೈಗೊಳ್ಳಬೇಕಾದಂತಹ ಬೇಸಾಯದ ಕ್ರಮಗಳು ಯಾವ್ಯಾವ?
1: ಬಿತ್ತನೆಗಿಂತ ಮುಂಚಿತವಾಗಿಯೇ ರೈತರು ಗೊಬ್ಬರ ಏನಿದೆ ಅದನ್ನು ಕೊಡಬೇಕಾಗ್ತದೆ. ಈಗ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಕಾರ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 163 ಕೆಜಿ DAP, 99 ಕೆಜಿ ಯೂರಿಯಾ, 166 ಕೆಜಿಯಷ್ಟು MOP ಏನು ಪೊಟ್ಯಾಶ್ ಅಂತ ಹೇಳ್ತೇವೆ, ಇದನ್ನು 1 ಹೆಕ್ಟೇರ್ಗೆ ಬಳಸಬೇಕಾಗ್ತದೆ. ಫಾಸ್ಫರಸ್ ಮತ್ತು ಪೊಟ್ಯಾಶನ್ನ ಪೂರ್ತಿ ಪ್ರಮಾಣದಲ್ಲಿ ಭೂಮಿ ಸಿದ್ಧತೆ ಹಾಗೂ ಬಿತ್ತನೆ ಪೂರ್ವದಲ್ಲಿ ಬಳಸಬೇಕಾಗ್ತದೆ, ಮತ್ತು 50%ನಷ್ಟು ನೈಟ್ರೋಜನ್ ಅಥವಾ ಯೂರಿಯಾವನ್ನು ಕೊಡಬೇಕಾಗ್ತದೆ. ನಂತರದಲ್ಲಿ 30-35 ದಿನಗಳ ನಂತರ ಈ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಸೊ ಇದು ಬಿತ್ತನೆ ಪೂರ್ವದಲ್ಲಿ ಮತ್ತು ಬಿತ್ತನೆ ನಂತರ. ಯಾವಾಗ ನಾವು ಉತ್ತಮ ಉತ್ಪಾದನೆಯನ್ನು ಪಡೆಯಬಹುದು ಅಂದರೆ ರೈತರು ಮುಖ್ಯವಾಗಿ ಸರಿಯಾದ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು, ಸಮತೋಲನವಾದ ಗೊಬ್ಬರವನ್ನು ಕೊಡಬೇಕು, ಮತ್ತು ಸಮಯಕ್ಕೆ ಸರಿಯಾಗಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕು, ಮತ್ತು ನೀರು ಜಮೀನಿನಲ್ಲಿ ನಿಲ್ಲಬಾರ್ದು, ಅದು ಬಸಿದು ಹೋಗುವಂಥ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ಬೇಕು. ಹಾಗೆ ಸಮಗ್ರ ಪೋಷಕಾಂಶ ಮತ್ತು ಕೀಟ ನಿರ್ವಹಣೆ ಮತ್ತು ರೋಗ ನಿರ್ವಹಣೆಯನ್ನು ಅಳವಡಿಸಿಕೊಂಡಲ್ಲಿ ರೈತರು ಒಳ್ಳೆಯ ಆದಾಯ ಅಥವಾ ಒಳ್ಳೆಯ ಇಳುವರಿಯನ್ನು ಆಲೂಗೆಡ್ಡೆ ಬೆಳೆಯಲ್ಲಿ ಪಡೆಯಬಹುದು.
0: ಈ ಮಣ್ಣನ್ನು ಏರಿಸ್ತಕ್ಕಂಥದ್ದು, ಅಂತರ್ಬೇಸಾಯವನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದರಲ್ಲಿ.
1: ಹೌದು,
0: ಯಾವ್ಯಾವ ಸಂದರ್ಭದಲ್ಲಿ ಇದನ್ನು ಮಾಡಬೇಕಾಗುತ್ತೆ ಮತ್ತು ಹೇಗೆ ಕ್ರಮವಾಗಿ ಮಾಡ್ತಕ್ಕಂಥದ್ದು?
1: ಹೌದು, ಮಣ್ಣು ಏರಿಸೋದು 25-30 ದಿನಗಳು ನಾಟಿ ಆದ ನಂತರ ರೈತರು ಮಣ್ಣು ಏರಿಸಲಿಕ್ಕೆ ಪ್ರಾರಂಭಿಸಬೇಕಾಗುತ್ತದೆ. ಮಣ್ಣು ಸರಿಯಾಗಿ ಏರಿಸಲಿಲ್ಲ ಅಂದರೆ ಆಲೂಗೆಡ್ಡೆ ಗೆಡ್ಡೆಗಳಲ್ಲಿ ಹಸಿರು ಬರುವಂಥದ್ದು, ಈ ಥರ ಹಸಿರು ಬಂದಲ್ಲಿ ಅದು ಮಾರುಕಟ್ಟೆಗೆ ಯೋಗ್ಯವಲ್ಲದ ಒಂದು ಗೆಡ್ಡೆಗಳಾಗ್ತದೆ. ನಂತರದಲ್ಲಿ ಮಣ್ಣು ಸರಿಯಾಗಿ ಏರಿಸಲಿಲ್ಲ ಅಂದರೆ ಗೆಡ್ಡೆ ಹುಳ ಅಂತ ಹೇಳ್ತೀವಿ ನಾವು, ಪೊಟ್ಯಾಟೋ ಟ್ಯೂಬರ್ ಮಾತ್ ಅಂತ ಹೇಳ್ತೇವೆ, ಇದು ಕೂಡ ಡ್ಯಾಮೇಜ್ ಮಾಡುವಂಥ ಸಂದರ್ಭಗಳಿರ್ತದೆ. ಇದು ನಂತರದಲ್ಲಿ ಯಾವಾಗ ಚಿಟ್ಟೆ ಏನು ಬಂದು ಆಲೂಗೆಡ್ಡೆಗಳ ಮೇಲೆ ಮೊಟ್ಟೆ ಇಟ್ಟು ನಂತರದಲ್ಲಿ ನಾವು ಯಾವಾಗ ಶೇಖರಣೆಗೆ ಹೋಗ್ತೇವೆ ಆಗ ಈ ಗೆಡ್ಡೆಯಲ್ಲಿರುವ ಹುಳು ಸಂಪೂರ್ಣ ಗೆಡ್ಡೆಯನ್ನು ನಾಶ ಮಾಡಿ ಅದರ ಕ್ವಾಲಿಟಿಯನ್ನು ಕಮ್ಮಿ ಮಾಡ್ತದೆ. ಹಾಗಾಗಿ ಮಣ್ಣು ಏರಿಸುವುದು ಒಂದು ಪ್ರಮುಖ ಬೇಸಾಯ ಕ್ರಮ ಅಂತ ಹೇಳ್ಬೋದು. ಹಾಗಾಗಿ ರೈತರು 25-30 ದಿನಗಳ ನಂತರ ಮಣ್ಣು ಏರಿಸಲಿಕ್ಕೆ ಪ್ರಾರಂಭ ಮಾಡ್ಕೊಳ್ಬೋದು.
0: ಕಳೆ ನಿಯಂತ್ರಣ ಕೂಡ ಬಹಳ ಮುಖ್ಯ ಆಲೂಗೆಡ್ಡೆಯಲ್ಲಿ, ಯಾಕೆಂದ್ರೆ ಸ್ವಲ್ಪ ಅದು ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ಬೇರೆ ಕಳೆಗಳು ಬೆಳ್ಕೊಬಿಟ್ರೆ ಇದರ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಕಳೆ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು?
1: ಮೊದಲ 40 ದಿನಗಳಲ್ಲಿ ಕಳೆ ನಿಯಂತ್ರಣ ರೈತರು ಕೈಗೊಳ್ಳಬೇಕು. ನಂತರದಲ್ಲಿ ಗಿಡಗಳು ಕೂಡಿದ್ಮೇಲೆ ಕಳೆ ನಿಯಂತ್ರಣದ ಅವಶ್ಯಕತೆ
0: ಇರೋದಿಲ್ಲ.
1: ಮೊದಲ 40 ದಿನಗಳಲ್ಲಿ ರೈತರು ಸ್ವತಃ ಕೂಲಿಗಳ ಮುಖಾಂತರ ಅಥವಾ ಸ್ವತಃ ಅವರೇ ಕಳೆ ನಿಯಂತ್ರಣ ಮಾಡ್ಕೊಳ್ಬಹುದು. ಇಲ್ಲ ರಾಸಾಯನಿಕವಾಗಿ ಕಳೆ ನಿಯಂತ್ರಣಕ್ಕೆ ಹೋಗೋದಾದ್ರೆ ಮೆಟ್ರಿಬ್ಯೂಸನ್ ನ ಬಳಸ್ಕೊಳ್ಬಹುದಾಗಿದೆ. ಇದು 1.5 ಗ್ರಾಮ್ ಅಂದ್ರೆ 1.5 ಗ್ರಾಂನಷ್ಟು ಪ್ರತಿ ಲೀಟರ್ಗೆ ಬೆರೆಸ್ಕೊಂಡು ಮೆಟ್ರಿಬ್ಯೂಸನ್ ನ ಬಳಸ್ಕೊಳ್ಬಹುದಾಗಿದೆ.
0: ಹೀಗೆ ಕಳೆಯ ನಿಯಂತ್ರಣವನ್ನ ಮಾಡಬಹುದು. ಇನ್ನು ಪೋಷಕಾಂಶಗಳ ನಿರ್ವಹಣೆಯನ್ನ ಯಾವ್ಯಾವ ಹಂತದಲ್ಲಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ?
1: ನಾನು ಈಗಾಗಲೇ ತಿಳಿಸಿದಾಗೆ ಪೋಷಕಾಂಶಗಳು ನಮ್ಮ ಏನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವರ ಸುಧಾರಿತ ಬೇಸಾಯ ಕ್ರಮಗಳಿದೆ ಅದರಂತೆ ಪೋಷಕಾಂಶಗಳನ್ನ
0: ನಿರ್ವಹಣೆಯನ್ನ
1: ಮಾಡಬಹುದು. ಪೊಟ್ಯಾಶ್ ಮತ್ತೆ ಫಾಸ್ಫರಸ್ ಅನ್ನ ಬಿತ್ತನೆ ಪೂರ್ವದಲ್ಲಿ ಮಣ್ಣಿಗೆ ಸೇರಿಸಬೇಕಾಗ್ತದೆ. ಹಾಗೆ 50% ನೈಟ್ರೋಜನ್ ಇರ್ತದೆ ಅಥವಾ ಯೂರಿಯಾ ಇರ್ತದೆ, ಅದನ್ನ ಕೂಡ ಸೇರಿಸಬೇಕಾಗ್ತದೆ. ನಂತರದಲ್ಲಿ 25-30 ದಿನಗಳಾದ ನಂತರ ಉಳಿದ ಶೇಕಡ 50% ನೈಟ್ರೋಜನ್ ಅನ್ನ 25-30 ದಿನಗಳ ನಂತರ ಜಮೀನಿಗೆ ಕೊಡಬೇಕಾಗ್ತದೆ. ಈ ತರ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಿದಲ್ಲಿ ಒಳ್ಳೆಯ ಆದಾಯವನ್ನ ಪಡಿಬಹುದು. ಹಾಗೆ ಮುಖ್ಯವಾಗಿ ನಮ್ಮ ಆಲೂಗಡ್ಡೆ ಬೆಳೆಯಲ್ಲಿ ರೈತರು ವೆಜಿಟೇಬಲ್ ಸ್ಪೆಷಲ್ ಅಂತ ಏನು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯನ್ನು ಡೆವಲಪ್ ಮಾಡಿದೆ. ಇದನ್ನು ಕೂಡ ಬಳಸಿಕೊಂಡಲ್ಲಿ ಒಳ್ಳೆಯ ಸೂಕ್ಷ್ಮ ಪೋಷಕಾಂಶಗಳು ಬೆಳೆಗೆ ದೊರಕಿದಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ರೈತರು ಎಕ್ಸ್ಪೆಕ್ಟ್ ಮಾಡಬಹುದು.
0: ಇದಿಷ್ಟು ಈ ಆಲೂಗಡ್ಡೆ ಬೆಳೆಯಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಪ್ರಮುಖವಾದಂತಹ ಬೇಸಾಯದ ಕ್ರಮಗಳು ಬಹಳ ಮುಖ್ಯವಾಗಿ ನಮ್ಮ ಕೃಷಿಕರು ಗಮನದಲ್ಲಿ ಇಟ್ಕೊಳ್ಬೇಕು. ದೃಢೀಕೃತವಾದಂತಹ ಅಥವಾ ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ತಂದು ಹಾಕಬೇಕು. ಬೀಜಗಳನ್ನು ಖರೀದಿ ಮಾಡಿ ತಂದು ತಕ್ಷಣ ಅದನ್ನು ನಾವು ಬಿತ್ತನೆಗೆ ಬಳಕೆಯನ್ನು ಮಾಡುವಂಥದ್ದು ಅಲ್ಲ, ಅದು ಮೃದು ಆಗಬೇಕು. ಮೃದು ಆಗುವ ಹಾಗೆ ಸುಮಾರು 10-15 ದಿವಸಗಳವರೆಗೆ ನೆರಳಿನಲ್ಲಿ ಅದನ್ನು ಹರಡಿ ಇಡಬೇಕಾಗುತ್ತೆ. ಆನಂತರ 3-4 ಕಣ್ಣುಗಳು ಇರುವಂಥದ್ದನ್ನು ಗುರುತು ಮಾಡಿ ಅದನ್ನು ಕಟ್ ಮಾಡಿ ಆನಂತರ ಬೀಜೋಪಚಾರವನ್ನು ಮಾಡಿ ನಾವು ಬಿತ್ತನೆಗೆ ಬಳಕೆಯನ್ನು ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತವಾಗುತ್ತೆ. ಆಲೂಗಡ್ಡೆ ಇವತ್ತು ಯಾಕೆ ಹಾಸನ ಜಿಲ್ಲೆಯಲ್ಲಿ ಸ್ವಲ್ಪ ಕುಂಠಿತಗೊಂಡಿದೆ ಅಂತ ಹೇಳಿದರೆ ಅದಕ್ಕೆ ಬರತಕ್ಕಂತಹ ರೋಗದ ಕಾರಣಕ್ಕಾಗಿ. ಈ ನಿಟ್ಟಿನಲ್ಲಿ ಈ ಆಲೂಗಡ್ಡೆಗೆ ಯಾವೆಲ್ಲ ರೋಗ ಮತ್ತು ಕೀಟಗಳ ಬಾಧೆ ಇರುತ್ತೆ, ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗುತ್ತೆ?
1: ನಾವು ಈಗಾಗಲೇ ಮಾತಾಡಿದಾಗೆ ಆಲೂಗಡ್ಡೆಯಲ್ಲಿ ತಳಿಯ ಆಯ್ಕೆ ಕೂಡ ಬಹಳ ಮುಖ್ಯವಾಗ್ತದೆ. ಈಗ ರೋಗ ನಿಯಂತ್ರಣದಲ್ಲಿ ಈಗ ಕುಫ್ರಿ ಜ್ಯೋತಿ ಅಂತ ನಾವೇನು ಆಲೂಗಡ್ಡೆಯಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ವಿ, ಇದು ಸ್ವಲ್ಪ ವರ್ಷಗಳ ಹಿಂದೆ ಅಂಗಮರಿ ರೋಗಕ್ಕೆ ತುತ್ತಾಗ್ತಿರೋದು ಹಾಗೂ ಇದರ ನಿಯಂತ್ರಣ ಶಕ್ತಿ ಕಡಿಮೆ ಇರೋದು ಕಂಡು ಬಂದಿರ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರ ಇಮಾಲಿನಿಗೆ ಶಿಫ್ಟ್ ಆಗಿರ್ತಾರೆ. ಹಾಗಾಗಿ ತಳಿ ಉತ್ತಮವಾದ ರೋಗ ನಿರೋಧಕ ತಳಿಯನ್ನು ಬೆಳೆಯೋದು ಒಂದು ಪ್ರಮುಖ ಮೊದಲನೇ ಹೆಜ್ಜೆ ಆಗಿರ್ತದೆ. ಹಾಗೆ ಈ ರೋಗಗಳು ಯಾವುದು ಆಲೂಗಡ್ಡೆ ಬೆಳೆಗೆ ಬಾಧಿಸೋದು ಅಂತ ನಾವು ಕಾಣೋದಾದ್ರೆ ಮೊದಲನೇ ಅಂಗಮರಿ ರೋಗ, ಇದರಲ್ಲಿ ಎಲೆಗಳಲ್ಲಿ ಕಪ್ಪು ಚುಕ್ಕೆಗಳು ಕಂಡುಬರ್ತವೆ. ಕಪ್ಪು ಚುಕ್ಕೆಗಳು ಒಂದೊಂದಾಗಿ ಸೇರಿ ಗಿಡ ಏಕಾಏಕಿ ಒಣಗೋದನ್ನು ನಾವು ಕಾಣಬಹುದು. ಆದರೆ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದು ಕೊನೆಯ ಅಂಗಮರಿ ರೋಗ. ಕೊನೆಯ ಅಂಗಮರಿ ರೋಗದಲ್ಲಿ ವಲಯಾಕಾರದ ಕಂದು ಬಣ್ಣದ ಚುಕ್ಕೆಗಳಿರ್ತವೆ. ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾದ ಏನಂದ್ರೆ ಕಪ್ಪು ಬಣ್ಣದ ಚುಕ್ಕೆಗಳು ಮೊದಲನೇ ಅಂಗಮರಿ ರೋಗದಲ್ಲಿ ಹಾಗೂ ಕಂದು ಬಣ್ಣದ ಚುಕ್ಕೆಗಳು
0: ಕಡೆಯ ಅಂಗಮರಿ ರೋಗದಲ್ಲಿ
1: ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರೋದು ಸಾಮಾನ್ಯವಾದ ಒಂದು ರೋಗದ ಲಕ್ಷಣಗಳಾಗಿರ್ತದೆ. ಇದನ್ನ ಮೊದಲನೇ ಯಾವಾಗ ನಮಗೆ ರೋಗದ ಲಕ್ಷಣಗಳು ನಮ್ಮ ಜಮೀನಿನಲ್ಲಿ ಕಂಡು ಬರ್ತದೆ ಅಂತ ಸಮಯದಲ್ಲಿ ಕೆಲವು ಅಂತ ರೋಗಗ್ರಸ್ತ ಗಿಡಗಳನ್ನ ಕಿತ್ತಾಕೋದಾಗ್ಲಿ ಅದಕ್ಕೆ ಬೇಕಾದಂತ ರೋಗದ ನಿರ್ವಹಣೆಗಳನ್ನಾಗ್ಲಿ ಕೈಗೊಂಡಲ್ಲಿ ನಮ್ಮ ಉಳಿದ ಬೆಳೆಗಳನ್ನ ನಾವು ಉಳಿಸ್ಕೊಳ್ಳುವಂತ ಒಂದು ಒಳ್ಳೆ ಚಾನ್ಸಸ್ ಇರ್ತದೆ. ಅದನ್ನ ನಾವು ಹಾಗೆ ಬಿಟ್ಟಲ್ಲಿ ತೇವಾಂಶ ಹೆಚ್ಚಿದ್ದಲ್ಲಿ ಮಳೆಯ ಸಂದರ್ಭದಲ್ಲಿ ಈ ರೋಗ ಉಲ್ಬಣಗೊಂಡು ಏಕಾಏಕಿ ಕೆಲವೇ ದಿನಗಳಲ್ಲಿ ನಮ್ಮ ಬೆಳೆಯನ್ನ ನಾವು ಕಳ್ಕೊಳ್ಳುವಂತ ಸಂದರ್ಭಗಳಿರ್ತದೆ. ಹಾಗಾಗಿ ರೈತರು ಇಂಥ ರೋಗಗಳು ಎಲ್ಲಾದರೂ ಕಂಡು ಬಂದಲ್ಲಿ ಅದಕ್ಕೆ ಸೂಕ್ತ ನಿರ್ವಹಣೆ ಕ್ರಮಗಳನ್ನ ಆಗಿಂದಾಗೆ ತಗೊಂಡು ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ನಿರ್ವಹಣೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿ ನಮ್ಮ ಇಲಾಖೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ ನಾವು ಆಗಿಂದಾಗೆ.
0: ಇನ್ಯಾವೆಲ್ಲ ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ?
1: ಕೀಟಗಳು ಮುಖ್ಯವಾಗಿ ಎಲೆಯಲ್ಲಿ ರಸ ಹೀರುವ ಕೀಟ, ಎಫಿಡ್ಸ್ ಅಂತ ನಾವೇನು ಹೇಳ್ತೇವೆ. ಇದನ್ನು ರಸ ಹೀರಿದಾಗ ಎಲೆಗಳಲ್ಲಿ ವೈರಸ್ಗಳನ್ನ ಏನು ನಂಜಾಣು ಅಂತ ಹೇಳ್ತೇವೆ, ಇದನ್ನು ಟ್ರಾನ್ಸ್ಮಿಟ್ ಮಾಡುವಂಥ ಕೀಟ. ಈಗ ಎಲೆಗಳು ಮುರುಟು ಬರೋದಾಗಲಿ, ಎಳೆಗಳು ರೋಲ್ ಆಗೋದಾಗ್ಲಿ ಇವುಗಳನ್ನ ಕಾಣ್ತವೆ. ಇದು ಮುಖ್ಯವಾಗಿ ಎಫಿಡ್ಸ್ ಅಲ್ಲಿ ಕಂಡು ಬರ್ತದೆ. ನಮ್ಮ ರಾಜ್ಯದಲ್ಲಿ ಆಲೂಗಡ್ಡೆ ಬೆಳೆಯುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಟೆಂಪರೇಚರ್ ಅಂತ ಹೇಳ್ತೇವೆ, ಇದು 18-25 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಈ ಎಫಿಡ್ ಪಾಪ್ಯುಲೇಷನ್ ಅಂದ್ರೆ ಎಫಿಡ್ ಗಳ ಬಾಧೆ ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗಾಗಿ ರೈತರು ಮುಖ್ಯವಾಗಿ ಈ ಎಫಿಡ್ ಕಂಟ್ರೋಲ್ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಅವಶ್ಯ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಎಲ್ಲದನ್ನು ನಾವು ರಾಸಾಯನಿಕ ಮುಖಾಂತರ ನಿರ್ವಹಣೆ ಮಾಡೋದಕ್ಕಿಂತ ನಾವು ಸಮಗ್ರ ಕೀಟ ನಿರ್ವಹಣೆ ಅಥವಾ ರೋಗ ನಿರ್ವಹಣೆಯನ್ನ ಕೈಗೊಳ್ಬೇಕು ಅಂತ ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ. ಅದರಲ್ಲಿ ಹಳದಿ ಅಂಟು ಬಲೆ ಅಂತ ಬರ್ತದೆ, ಇದನ್ನ ನಾವು ಜಮೀನಿನಲ್ಲಿ ಒಂದು ಎಕರೆಗೆ ಸರಿಸುಮಾರು ಒಂದು 10-15 ಅಂಟು ಬಲೆಗಳನ್ನ ಹಾಕೊಂಡಲ್ಲಿ ಈ ಕೀಟಗಳು ಈ ಅಂಟು ಬಲೆಗೆ ಆಕರ್ಷಿತರಾಗಿ ಈ ಕೀಟಗಳ ಬಾಧೆಯನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬಹುದಾಗಿದೆ. ನಂತರದಲ್ಲಿ ಕಟ್ವರ್ಮ್ ಅಂತ ಒಂದು ಕೀಟ ಇದೆ, ಇದು ಈಗ ಬಿತ್ತನೆ ಮಾಡಿರ್ತೇವೆ ಮೊಳಕೆ ಬಂದಿರ್ತದೆ ಹಾಗೂ ನಾವು ಹಿಂದಿನ ದಿನ ನೋಡಿರ್ತೇವೆ ಆಗ ಗಿಡ ಚೆನ್ನಾಗಿ ಕಂಡಿರ್ತದೆ. ಆದರೆ ನಂತರದಲ್ಲಿ ಬೆಳಿಗ್ಗೆ ಏನಾದರೂ ನಾವು ಜಮೀನಿಗೆ ಹೋಗಿ ಪರೀಕ್ಷಿಸಿದಾಗ ಗಿಡಗಳು ತುಂಡರಿಸಿದಾಗೆ ಕಟ್ಟಾದಾಗೆ ಕಾಣೋದು ಇದರದ್ದ ಒಂದು ಕೀಟದ ಲಕ್ಷಣಗಳು. ಇದನ್ನು ನಾವು ಹೇಗೆ ಕಮ್ಮಿ ಮಾಡ್ಬೋದು ಅಂದರೆ ರೋಗಗ್ರಸ್ತ ಗಿಡಗಳನ್ನ ನಾವು ಆಗಿಂದಾಗೆ ಜಮೀನಿಂದ ಅದನ್ನು ತೆಗೆದು ಹೊರಗಡೆ ಹಾಕಬೇಕಾಗ್ತದೆ. ನಮ್ಮ ಜಮೀನಿನ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡಲ್ಲಿ ಇಂಥ ಕೀಟಗಳಿಂದ ನಾವು ಬೆಳೆಯನ್ನು ರಕ್ಷಿಸಿಕೊಳ್ಬೋದಾಗಿದೆ. ನಂತರದಲ್ಲಿ ನಾನು ಆಗಲೇ ಹೇಳಿದಾಗೆ ಮಣ್ಣು ಏರಿಸೋದು ತುಂಬಾ ಮುಖ್ಯ ಬೇಸಾಯ ಕ್ರಮ ಅಂತ ಹೇಳಿರ್ತೇನೆ. ಹಾಗೆ ಅದರಲ್ಲಿ ಟ್ಯೂಬರ್ ಮೋತ್ ಏನು ಆಲೂಗಡ್ಡೆ ಗಡ್ಡೆ ಹುಳ ಅಂತ ಹೇಳ್ತೇವೆ, ಅದು ಕೂಡ ಈ ನಾವು ಮಣ್ಣು ಏರಿಸ್ತಿದ್ದಲ್ಲಿ ಅದು ಬಂದು ಮೊಟ್ಟೆ ಇಟ್ಟು ಗೆಡ್ಡೆಯನ್ನ ಕೊರೆಯೋದಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಮಣ್ಣು ಸರಿಯಾಗಿ ಏರಿಸಿದಲ್ಲಿ ಆ ಕೀಟದ ಬಾಧೆಯನ್ನ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು.
0: ಹೀಗೆ ಈ ಆಲೂಗಡ್ಡೆಗೆ ಬರುವಂತಹ ವಿವಿಧ ಕೀಟಗಳಿಗೂ ಕೂಡ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಮತ್ತು ಗುಣಮಟ್ಟದ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಆಲೂಗಡ್ಡೆ ಬೆಳೆ ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖ ಬೆಳೆ. ರೈತರು ಈಗಾಗಲೇ ಆಲೂಗಡ್ಡೆ ಬೆಳೆಯಿಂದ ಅದರ ಖರ್ಚು ವೆಚ್ಚ ಸ್ವಲ್ಪ ಮಟ್ಟಿನಲ್ಲಿ ಜಾಸ್ತಿ ಆಗಿರೋದ್ರಿಂದ ಹಾಗೂ ಅತಿ ಹೆಚ್ಚಾಗಿ ರಾಸಾಯನಿಕಗಳ ಬಳಕೆಯಿಂದ ಖರ್ಚು ವೆಚ್ಚ ಜಾಸ್ತಿ ಆಗ್ತಿರೋದ್ರಿಂದ ರೈತರು ಇದರಿಂದ ವಿಮುಖರಾಗ್ತಿದ್ದಾರೆ. ಅದರಿಂದ ರೈತರು ದಯವಿಟ್ಟು ಇದರಿಂದ ವಿಮುಖರಾಗುವ ಬದಲು ಆಲೂಗಡ್ಡೆ ಬೆಳೆ ಏನು ವೈಶಿಷ್ಟ್ಯ ಇದೆ ಹಾಸನ ಜಿಲ್ಲೆಗೆ ಅದನ್ನು ಉಳಿಸ್ಕೊಳ್ಬೇಕು. ಹಾಗೆ ಆಲೂಗಡ್ಡೆ ಬೆಳೆಯಲ್ಲಿ ಕೇವಲ ರೈತರಿಗೆ ರೋಗ ನಿರ್ವಹಣೆ ಮಾಡಲು ಬರೀ ರಾಸಾಯನಿಕ ಪದ್ಧತಿಯನ್ನು ಬಳಸೋ ಬದಲು ಏನು ಸಮಗ್ರ ನಿರ್ವಹಣೆ ಪದ್ಧತಿ ಇದೆ, ರೋಗ ನಿರ್ವಹಣೆ ಆಗಲಿ ಕೀಟ ನಿರ್ವಹಣೆ, ಇದನ್ನು ಬಳಸ್ಕೊಳ್ಬೇಕು. ಇದನ್ನು ಬಳಸ್ಕೊಳ್ಳೋದ್ರಿಂದ ರೈತರು ಏನು ಕಾಸ್ಟ್ ಕಟ್ಟಿಂಗ್ ಅಂತ ಏನು ಹೇಳ್ತೇವೆ ಬೇಸಾಯ ವೆಚ್ಚವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ರೋಗರಹಿತ ಬೀಜಗಳ ಬಳಕೆಯನ್ನು ಮಾಡ್ಕೊಳ್ಬೇಕು, ಸರಿಯಾದ ಅಂತರದಲ್ಲಿ ಬಿತ್ತನೆಯನ್ನು ಮಾಡ್ಕೊಳ್ಬೇಕು, ಜಮೀನಿನಲ್ಲಿ ನೀರು ನಿಲ್ಲದಂತೆ ಅಗತ್ಯ ವ್ಯವಸ್ಥೆಗಳನ್ನು ರೈತರು ಮಾಡ್ಕೊಳ್ಬೇಕು, ಜೈವಿಕ ರೋಗ ನಿಯಂತ್ರಣಗಳು ಏನು ಬರ್ತದೆ ಟ್ರೈಕೋಡರ್ಮಾ ಆಗಲಿ ಇನ್ನು ಉಳಿದಂಥ ಸುಡೋಮೋನಸ್ ಆಗಲಿ ಇದನ್ನು ಮಣ್ಣಿಗೆ ಬೆರೆಸೋದ್ರಲ್ಲಿ ರೋಗಗಳನ್ನ ನಿಯಂತ್ರಣ ಮಾಡ್ಕೊಳ್ಬೋದು. ಅಗತ್ಯವಿದ್ದಲ್ಲಿ ಮಾತ್ರ ರೈತರು ರಾಸಾಯನಿಕ ಸ್ಪ್ರೇಗೆ ಹೋಗ್ಬೇಕು. ಇಂಥ ಕ್ರಮಗಳನ್ನ ರೈತರು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಅಳವಡಿಸಿಕೊಂಡಲ್ಲಿ ಅಗತ್ಯ ಏನು ಇತ್ತೀಚೆಗೆ ಕಾಣ್ತಾ ಇರುವಂತ ಹೆಚ್ಚಾಗಿರುವಂತಹ ಬೇಸಾಯ ವೆಚ್ಚವನ್ನ ಕಡಿತಗೊಳಿಸೋದ್ರಲ್ಲಿ ರೈತರು ಫೋಕಸ್ ಮಾಡಿದಲ್ಲಿ ಅಥವಾ ಕ್ರಮ ಕೈಗೊಂಡಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆದಾಯ, ಒಳ್ಳೆಯ ಇಳುವರಿ, ಒಳ್ಳೆಯ ಬೆಳೆ ಮತ್ತು ನಮ್ಮ ಹಾಸನ ಜಿಲ್ಲೆಯ ಆಲೂಗಡ್ಡೆ ಬೆಳೆಯನ್ನ ಇಂದಿನ ದಿನಗಳಲ್ಲಿ ಹೇಗೆ ಇದರ ಒಂದು ವೈಶಿಷ್ಟ್ಯತೆಯನ್ನ ನಾವು ಕಂಡಿರ್ತೇವೆ ಅಂತ ದಿನಗಳನ್ನ ಮತ್ತೆ ಮರುಕಳಿಸುವಂತೆ ಮಾಡಬಹುದಾಗಿದೆ ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ.
0: ಒಳ್ಳೆಯದು ಮಂಜುನಾಥ್ ಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯದ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ಆಲೂಗೆಡ್ಡೆ ಬೆಳೆಯಲ್ಲಿ ಮೊದಲನೇ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿರ್ವಹಣೆ ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಆತ್ಮೀಯ ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ನಾಟಿ ನಂತರ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಹಾಸನ ತಾಲೂಕಿನ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
3: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು
4: ತೋಟಗಾರಿಕೆ ಇಲಾಖೆ ಹಾಸನ.
3: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿದೆ.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೆಂಡೆ ಮೀನು ಮರಿಗಳ ಪಾಲನೆ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಸಿಹಿನೀರು ಜಲಕೃಷಿಯಲ್ಲಿ ಗೆಂಡೆ ಮೀನುಗಳು ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿವೆ. ಆದರೆ ಇವುಗಳ ಕೃಷಿಗೆ ಸರಿಯಾದ ಗಾತ್ರದ ಹಾಗೂ ಒಳ್ಳೆಯ ತಳಿಯ ಮೀನು ಮರಿಗಳ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಮೀನು ಮರಿಗಳ ಲಭ್ಯತೆ ಸಾಕಷ್ಟಿಲ್ಲ. ಕೆರೆ, ಜಲಾಶಯ, ಹೊಂಡಗಳಲ್ಲಿ ಉತ್ತಮ ಉಳಿವು ಹಾಗೂ ಬೆಳವಣಿಗೆಗೆ 4 x 100 mm ಉದ್ದದ ಮತ್ತು ಸುಮಾರು 10 g ತೂಕದ ಮರಿಗಳು ಬೇಕಾಗುತ್ತೆ. ಇಷ್ಟು ದೊಡ್ಡ ಮರಿಗಳನ್ನು ಒಂದೇ ಹಂತದಲ್ಲಿ ಸಾಮಾನ್ಯವಾಗಿ ಬೆಳೆಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮೊದಲನೇ ಹಂತದಲ್ಲಿ 3-4 ದಿನದ ಸ್ಪಾನ್ ಅಂತಂದರೆ ಮರಿಗಳು, ಇನ್ನು 15-20 ದಿನದ ನರ್ಸರಿ ಕೊಳಗಳಲ್ಲಿ 25-30 mm ಗಾತ್ರಕ್ಕೆ ಬೆಳೆಸಿ, ಎರಡನೇ ಹಂತದಲ್ಲಿ 2-3 ತಿಂಗಳಿನ ಕಾಲಾವಧಿಯಲ್ಲಿ 80-100 mm ಗಾತ್ರಕ್ಕೆ ಬೆಳೆಸಬೇಕು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಕೆರೆಗಳು, ಕೃಷಿ ಹೊಂಡಗಳು, ಗೋಕಟ್ಟೆ, ಕೆರೆ ಅಂಚಿನ ಕೊಳಗಳಲ್ಲಿ ರೈತರು ಮೀನು ಮರಿ ಪಾಲನೆಯನ್ನ ಯಶಸ್ವಿಯಾಗಿ ಮತ್ತು ಲಾಭದಾಯಕವಾಗಿ ಮಾಡ್ತಾ ಇದ್ದಾರೆ. ಗೆಂಡೆ ಮೀನು ಮರಿಗಳ ಪಾಲನೆಗೆ ಸೂಕ್ತವಾದಂತಹ ಭೂಮಿ ಮತ್ತು ನೀರಿನ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ, 5-6 ಆಳ ನೀರಿನ ರಸಸಾರ, 7-8.5 ಇರುವ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಕೆರೆ, ಕಟ್ಟೆ, ಹೊಂಡಗಳು ಮರಿ ಪಾಲನೆಗೆ ಪ್ರಶಸ್ತವಾಗಿರುತ್ತವೆ. ಕೆರೆ ಗೋಕಟ್ಟೆಗಳಾದರೆ 5-40 ಗುಂಟೆ ವಿಸ್ತೀರ್ಣ ಸಾಕಾಗುತ್ತೆ. ಜಲಕೃಷಿಯ ಹೊಂಡಗಳಾದರೆ 2-10 ಗುಂಟೆ ವಿಸ್ತೀರ್ಣ ಅನುಕೂಲಕರ. ಗರಿಷ್ಠ 1.5 ಎಕರೆ ತನಕ ಮಾಡಬಹುದು. ಅತಿ ಸಾಂದ್ರತೆಯ ಮೀನು ಪಾಲನೆಗೆ 50-100 ಚದರ ಮೀಟರ್ ವಿಸ್ತೀರ್ಣದ ಸಿಮೆಂಟಿನ ಕೊಳಗಳಲ್ಲೂ ಕೂಡ ಸಾಕಬಹುದು. ಮರಿ ಪಾಲನೆ ಮಾಡುವ ಸ್ಥಳದಲ್ಲಿ ಮಣ್ಣು ಜೇಡಿ ಅಥವಾ ಜೇಡಿ ಮಿಶ್ರಿತ ಮಣ್ಣಿನದ್ದಾಗಿದ್ದು ನೀರು ಸುಲಭವಾಗಿ ಬಸಿದು ಹೋಗುವಂತೆ ಇರಬಾರದು. ಮಣ್ಣಿನ ರಸಸಾರ 6.5-7 ಇದ್ದು ನೀರಿನ ಗಡಸುತನ 60-100 ppm ವ್ಯಾಪ್ತಿಯೊಳಗೆ ಇರತಕ್ಕಂಥದ್ದು ಬಹಳ ಮುಖ್ಯ. ಮೀನು ಮರಿಗಳ ಪಾಲನೆಗೆ ಮುನ್ನ ಕೊಳ, ಕೆರೆ, ಕಟ್ಟೆ, ಹೊಂಡಗಳನ್ನು ಯಾವ ಥರ ತಯಾರಿ ಮಾಡಿಕೊಳ್ಬೇಕು ಅಂಥೇಳಿ ನೋಡಿದಾಗ, ಅಲ್ಪಾವಧಿಯ ಜಲಪ್ರದೇಶಗಳು ಬತ್ತಿ ಹೋಗಿದ್ದಲ್ಲಿ ಮಣ್ಣನ್ನು ಉಳುಮೆ ಮಾಡಿ ಗಿಡ ಗಂಟಿಗಳನ್ನು ಕಿತ್ತು ಬಿಸಿಲಿಗೆ ಮಣ್ಣನ್ನು 5-6 ದಿನಗಳ ಕಾಲ ಬಿಡಬೇಕಾಗತ್ತೆ. ನೀರು ನಿಂತಿದ್ದು ಒಣಗದೇ ಇದ್ದಲ್ಲಿ ಅಂಚಿನಲ್ಲಿರುವ ಗಿಡ ಗಂಟೆಗಳನ್ನು ಕಿತ್ತು ಉಳಿದ ಗಿಡಗಳನ್ನು ನಾಶ ಮಾಡಲು 2-4 ಅಮೋನಿಯಾ ಅಥವಾ ಪ್ಯಾರಾಕ್ಯಾಟ್ ಮುಂತಾದ ಕಳೆನಾಶಕ ಔಷಧಿಗಳನ್ನು ಸಿಂಪರಣೆ ಮಾಡಬಹುದು. ಇವುಗಳ ಬಳಕೆಯ ಕ್ರಮ ಮತ್ತು ಪ್ರಮಾಣಕ್ಕೆ ನಿಮ್ಮ ಹತ್ತಿರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಿ ಇದನ್ನು ಮಾಡಬಹುದು. ಇನ್ನು ಕಳೆ, ಮೀನು ಮತ್ತು ಮೀನುಮರಿ ಭಕ್ಷಕಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಸಂಪೂರ್ಣ ಒಣಗಿಸಿ ತಯಾರು ಮಾಡಿದ ಜಲಪ್ರದೇಶಗಳಲ್ಲಿ ಕಳೆ ಮೀನುಗಳ ತೊಂದರೆ ಇರೋದಿಲ್ಲ. ಮಿಕ್ಕ ಕಡೆಗಳಲ್ಲಿ ಕಳೆ ಮೀನುಗಳ ನಿರ್ಮೂಲನೆಗೆ ಹಿಪ್ಪೆ, ಹಿಂಡಿ, ಹೊಂಗೆ ಬೇರಿನ ಪುಡಿ, ಯೂರಿಯಾ ಮತ್ತು ಬ್ಲೀಚಿಂಗ್ ಪುಡಿ ಮುಂತಾದ ಔಷಧಿಗಳನ್ನು ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸುಣ್ಣ ಹಾಗೂ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಮಣ್ಣಿನ ರಸಸಾರ 6.5 ಕಡಿಮೆ ಇದ್ದಲ್ಲಿ ಸುಣ್ಣ ಹಾಕುವುದು ಅವಶ್ಯಕ. ಹಾಕಬೇಕಾದ ಸುಣ್ಣದ ಪ್ರಮಾಣ ಮಣ್ಣಿನ ಸ್ವಭಾವ ಹಾಗೂ ರಸಸಾರವನ್ನು ಅವಲಂಬಿಸಿರುತ್ತೆ. ಇನ್ನು ನೀವು ಮೀನು ಮರಿಗಳನ್ನು ಸಾಕಬೇಕು ಅಂಥೇಳಿ ಯೋಚನೆಯನ್ನ ಮಾಡಿದಾಗ ನಿಮ್ಮ ನೀರಿನ ಪ್ರದೇಶ ಯಾವ ರೀತಿ ಫಲವತ್ತತೆಯನ್ನು ಮಾಡಬೇಕು ಅಂತಂದರೆ, ನೈಸರ್ಗಿಕವಾಗಿ ನೀರಿನಲ್ಲಿರುವ ಸೂಕ್ಷ್ಮ ಜಲಜೀವಿಗಳ ಪ್ರಮಾಣ ಮರಿಗಳ ಪಾಲನೆ ಮಾಡಿದಾಗ ಸಾಲೋದಿಲ್ಲ. ಹಾಗಾಗಿ ನೀರಿನ ಫಲವತ್ತತೆಯಲ್ಲಿ ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಸಿ ಹೆಚ್ಚನ್ನ ಮಾಡ್ಕೋಬೇಕಾಗತ್ತೆ. ಇವುಗಳಲ್ಲಿ ನೀರಿನಲ್ಲಿ ಹಾಕಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಬೇಗನೆ ವೃದ್ಧಿಸಿ ಮರಿಗಳಿಗೆ ಸೂಕ್ತ ಆಹಾರವನ್ನು ಒದಗಿಸುತ್ತವೆ. ನೀವು ಮರಿಗಳನ್ನು ಬಿತ್ತನೆಗೆ 10-12 ದಿನಗಳ ಮುಂಚೆ ಪ್ರತಿ ಎಕರೆಗೆ 2-2.5 ಟನ್ ಸಗಣಿ ಅಥವಾ 0.8-1.2 ಟನ್ ಕೋಳಿ ಗೊಬ್ಬರವನ್ನು ಹಾಕಿ ಇದನ್ನು ಗಟ್ಟಿಯಾದ ರಾಡಿ ಮಾಡಿಕೊಂಡು ಕೊಳದ ಎಲ್ಲ ಕಡೆ ಸಿಂಪರಣೆಯನ್ನು ಮಾಡಬೇಕು. ಕೆಲವು ಕಡೆ ಕಡ್ಲೆಕಾಯಿ ಹಿಂಡಿ, ಸಗಣಿ ಮತ್ತು ಸೂಪರ್ ಫಾಸ್ಫೇಟ್ ಮಿಶ್ರಣವನ್ನು ಬಿತ್ತನೆಯ 5 ದಿನಗಳ ಮುಂಚೆ ಕೊಟ್ಟು ನಂತರ 5 ದಿನಗಳಿಗೆ ಒಮ್ಮೆ ಇದೇ ರೀತಿಯ ಮಿಶ್ರಣವನ್ನು ಚಿಕ್ಕ ಪ್ರಮಾಣದಲ್ಲಿ ಕೊಡುವ ಪದ್ಧತಿಯನ್ನು ಕೂಡ ಅನುಸರಿಸ್ತಾರೆ. ಇನ್ನು ನಿಮ್ಮ ಹೊಂಡದ ನೀರಿನಲ್ಲಿರುವ ಕೀಟಗಳನ್ನು ಯಾವ ರೀತಿ ನಿರ್ಮೂಲನೆ ಮಾಡಬಹುದು ಅಂತಂದರೆ, ನೀರಿನ ಕೀಟಗಳು ಮತ್ತು ಅವುಗಳ ಬಾಲ್ಯಾವಸ್ಥೆಗಳು ಗೆಂಡೆ ಮರಿಗಳ ಪರಮ ಶತ್ರುಗಳಾಗಿರುತ್ತವೆ. ಮರಿಗಳನ್ನು ತಿಂದು ಅಥವಾ ಗಾಯಗೊಳಿಸಿ ಮರಿಗಳ ಉಳಿವನ್ನು ಗಣನೀಯವಾಗಿ ನಷ್ಟಗೊಳಿಸುತ್ತವೆ. ಜೊತೆಗೆ ಆಹಾರಕ್ಕೂ ಕೂಡ ಮರಿಗಳೊಂದಿಗೆ ಸ್ಪರ್ಧೆಯನ್ನು ಮಾಡೋದ್ರಿಂದ ಮರಿಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಇವುಗಳ ಹತೋಟಿಗೆ ಸುಲಭವಾಗಿ ತಯಾರು ಮಾಡಬಹುದಾದಂತಹ ಸಾಬೂನು ಎಣ್ಣೆಯ ಮಿಶ್ರಣವನ್ನು ಮರಿ ಬಿತ್ತನೆಯ ಹಿಂದಿನ ದಿನ ಅಥವಾ 10-12 ಗಂಟೆಗಳ ಮುಂಚೆ ನೀರಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಮಿಶ್ರಣದ ತಯಾರಿಕೆ 5-6 ಕೆಜಿ ಯಾವುದೇ ಅಗ್ಗದ ಎಣ್ಣೆಯ ಜೊತೆಗೆ 1.8 ಕೆಜಿ ಅಗ್ಗದ ಸೋಪನ್ನು ಬೆರೆಸಿದರೆ ಸಾಕಾಗುತ್ತೆ. ಇನ್ನೊಂದು ಉಪಾಯ ಅಂತಂದರೆ, ಮರಿ ಬಿತ್ತನೆಯ ಸ್ವಲ್ಪ ಕಾಲದ ಮುಂಚೆ ಸಣ್ಣ ಕಣ್ಣಿನ ಬಲೆಯಿಂದ ಕೊಳದಲ್ಲಿರುವ ಕೀಟಗಳನ್ನು ತೆಗೆದು ಅದನ್ನು ಬಲೆಯ ಚಿಕ್ಕದೊಂದು ಮೂಲೆಗೆ ಒತ್ತರಿಸಿ ಇಟ್ಕೊಳ್ಬೇಕಾಗತ್ತೆ. ಬಕೆಟ್ನಲ್ಲಿ 1/2 ನೀರು ತುಂಬಿಸಿ ಅದಕ್ಕೆ ಕೊಂಚ ಸೀಮೆಎಣ್ಣೆಯನ್ನು ಹಾಕಿ ಬಲೆಯಲ್ಲಿ ಕೂಡಿರುವ ಕೀಟಗಳನ್ನು ಬಲೆಯ ಸಮೇತ ಈ ನೀರಿನ 5-10 ನಿಮಿಷ ಇಟ್ಟರೆ ಕೀಟಗಳು ಸತ್ತೋಗ್ತವೆ. ಇನ್ನು ಮರಿಗಳನ್ನು ಯಾವ ರೀತಿ ಬಿತ್ತನೆ ಮಾಡಬೇಕು ಅಂತ ಅಂದರೆ, 3-5 ದಿನಗಳ ಗೆಂಡೆ ಮರಿಗಳನ್ನು ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ತಂದು ತಂಪು ಹೊತ್ತಿನಲ್ಲಿ ಅದರಲ್ಲೂ ಬೆಳಗಿನ ಜಾವ ಬಿತ್ತನೆಯನ್ನು ಮಾಡಬೇಕು. ಮರಿಯಲ್ಲಿರುವ ಪ್ಲಾಸ್ಟಿಕ್ಕಿನ ಚೀಲಗಳನ್ನು 10-15 ನಿಮಿಷ ನೀರಿನಲ್ಲಿ ತೇಲಿಬಿಟ್ಟು ಒಳ ಹೊರಗಿನ ಉಷ್ಣಾಂಶಗಳು ಒಂದೇ ಸಮ ಆದಮೇಲೆ ಕೊಂಚ ಕೊಂಚವಾಗಿ ಕೊಳದ ನೀರನ್ನು ಚೀಲದೊಳಗೆ ಬಿಟ್ಟು ಮರಿಗಳನ್ನು ಕೊಳದ ನೀರಿಗೆ ಬಿಡಬೇಕಾಗತ್ತೆ. ಇನ್ನು ಬಿತ್ತನೆಯ ಸಾಂದ್ರತೆ ಹೇಗಿರಬೇಕು ಅಂತಂದರೆ, ಕೆರೆ ಗೋಕಟ್ಟೆ ಮಣ್ಣಿನ ಕೊಳಗಳಿಗೆ 1 ಎಕರೆಗೆ 16-20 ಲಕ್ಷ ಮರಿಗಳಂತೆ ಬಿತ್ತನೆಯನ್ನು ಮಾಡಬಹುದು. ಸಿಮೆಂಟ್ ಅಥವಾ ಕಲ್ಲಿನ ಕೊಳ ಏನಾದರೂ ಇದ್ದರೆ ಈ ಸಾಂದ್ರತೆಯನ್ನು ಎಕರೆಗೆ 40-50 ಲಕ್ಷಕ್ಕೆ ಏರಿಸಬಹುದು. ಸಾಮಾನ್ಯವಾಗಿ ಒಂದು ಕಟ್ಟೆ ಕೊಳದಲ್ಲಿ ಒಂದೇ ಜಾತಿಯ ಮರಿಗಳನ್ನು ಬಿತ್ತಿದರೆ ಒಳ್ಳೆಯದು. ಜಾಗದ ಕೊರತೆ ಇದ್ದ ಪಕ್ಷದಲ್ಲಿ ಮಿತ್ರ ಜಾತಿಯ ಮರಿಗಳನ್ನು ಕೂಡ ಬಿಡಬಹುದು. ಇನ್ನು ಇವುಗಳಿಗೆ ಏನು ಆಹಾರವನ್ನು ಕೊಡಬೇಕು ಅಂತಂದರೆ, ಕೊಳದಲ್ಲಿರುವ ಗೊಬ್ಬರದಿಂದ ಉತ್ಪಾದನೆಯಾದ ಫ್ಲಾಂಕಾಟ್ ಜೊತೆಗೆ ಮರಿಗಳಿಗೆ ಹೆಚ್ಚುವರಿ ಪೂರಕ ಆಹಾರವನ್ನು ಕೊಡುವುದು ಅವಶ್ಯಕ. ಮರಿಗಳಿಗೆ ಮೊದಲನೇ ವಾರದಲ್ಲಿ 100,000 ಮರಿಗಳಿಗೆ 1/2 ಕೆಜಿಯಷ್ಟು ಕಡಲೆಕಾಯಿ ಹಿಂಡಿಯನ್ನು ನೆನೆಸಿ ದ್ರಾವಣದ ರೂಪದಲ್ಲಿ ಇಲ್ಲವೇ ಬಹು ನುಣ್ಣಗೆ ಪುಡಿ ಮಾಡಿದ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ಪಾಲಿಶ್ ಟೌಡ್ ಇವೆರಡನ್ನೂ ಒಂದೇ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕೊಡಬಹುದು. ಬಿತ್ತನೆ ಆದಂತಹ 1 ವಾರದ ನಂತರ ಆಹಾರದ ಪ್ರಮಾಣವನ್ನು 100,000 ಮರಿಗಳಿಗೆ 1/2-1.5 ಕೆಜಿಗೆ ಏರಿಸಿ ದ್ರವ ರೂಪದಲ್ಲಿ ಕೊಡುತ್ತಿದ್ದ ಹಿಂಡಿಯನ್ನು ನಿಲ್ಲಿಸಬೇಕಾಗತ್ತೆ. ದಿನದ ಆಹಾರವನ್ನು 2 ಭಾಗ ಮಾಡಿ ಬೆಳಿಗ್ಗೆ ಹಾಗೂ ಸಂಜೆ ಕೊಡ್ತಕ್ಕಂಥದ್ದು ಉತ್ತಮ. ಇನ್ನು ಮರಿಗಳು ಯಾವ ರೀತಿ ಬೆಳವಣಿಗೆ ಆಗುತ್ತವೆ ಮತ್ತು ಇವುಗಳನ್ನು ಮಾರಾಟ ಮಾಡುವುದು ಹೇಗೆ ಅಂತಂತಂದರೆ, ಸಾಮಾನ್ಯವಾಗಿ ಬಿತ್ತನೆಯ 15 ದಿನಗಳ ನಂತರ ಸ್ಪಾನ್ ಮರಿಗಳು 20-25 ಮಿಲಿಮೀಟರ್ ಉದ್ದ ಬೆಳೆದು ಫ್ರೈ ಹಂತಕ್ಕೆ ಬರುತ್ತವೆ. ನೀರಿನ ಉಷ್ಣಾಂಶ ಕಡಿಮೆ ಇದ್ದಲ್ಲಿ ಬಿತ್ತನೆಯ ಸಾಂದ್ರತೆ ಅಗತ್ಯಕ್ಕಿಂತ ಜಾಸ್ತಿಯಾದ ಬೆಳವಣಿಗೆ ಕಮ್ಮಿಯಾಗುತ್ತೆ. ಮರಿಗಳನ್ನು ಹಿಡಿಯಲಿಕ್ಕೆ 3 ಮಿಲಿಮೀಟರ್ ಕಣ್ಣಿನ ಬಲೆಯನ್ನು ಉಪಯೋಗಿಸಬೇಕು. ಮರಿಗಳ ಒಟ್ಟು ಸಂಖ್ಯೆಯನ್ನು ತಿಳಿಯಲು ತೂತು ಇರುವ ಸಣ್ಣ ಬಟ್ಟಲಿನಿಂದ ಅಥವಾ ಚಿಕ್ಕ ಚಮಚದಿಂದ ಮಾದರಿಯನ್ನು ತೆಗೆದು ಅದರಲ್ಲಿರುವ ಮರಿಗಳನ್ನು ಎಣಿಸಬೇಕು. ನಂತರ ಬಲೆಯಲ್ಲಿ ಸಿಕ್ಕಿದ ಮರಿಗಳನ್ನು ಅದೇ ಬಟ್ಟಲು ಇಲ್ಲವೇ ಚಮಚದಿಂದ ಅಳೆದು ಗುಣಾಕಾರ ಮಾಡಿ ತಿಳ್ಕೊಳ್ಬಹುದು. ಪಾಲನೆಯ ವಿಧಾನಗಳಿಂದ ಸರಿಯಾಗಿ ಪಾಲಿಸಿದಲ್ಲಿ ಬಿತ್ತಿದ 40-50% ಮರಿಗಳು ಉಳಿದು ದೊಡ್ಡವಾಗ್ತವೆ. ಫ್ರೈ ಹಂತಕ್ಕೆ ಬಂದ ಮರಿಗಳನ್ನು ಮುಂದಿನ ಹಂತದ ಪಾಲನೆಗೆ ಅಳವಡಿಸಿಕೊಳ್ತಕ್ಕಂಥದ್ದು ಅವಶ್ಯಕ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತನಕ ಫ್ರೈ ಮರಿಗಳ 2-3 ಬೆಳೆಗಳನ್ನು ಮಣ್ಣಿನ ಕೊಳಗಳಲ್ಲಿ ಮತ್ತು 4-5 ಬೆಳೆಗಳನ್ನು ಸಿಮೆಂಟಿನ ಕೊಳಗಳಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಈಗ ಸದ್ಯ 1,000 ಫ್ರೈ ಮರಿಗಳಿಗೆ ಗಾತ್ರದ ಮೇಲೆ 200-400 ರೂಪಾಯಿ ಬೆಲೆ ಇದೆ. ಇನ್ನು ಗೆಂಡೆ ಮರಿಗಳ ಸಾಗಾಣಿಕೆಯನ್ನು ಯಾವ ರೀತಿ ಮಾಡಬಹುದು ಅಂತಂದರೆ, ಗೆಂಡೆ ಮರಿಗಳನ್ನು ನೇರವಾಗಿ ರೈತರಿಗೆ ಅಥವಾ ದೊಡ್ಡ ಮರಿಗಳನ್ನು ಬೆಳೆಸಲಿಕ್ಕೆ ಮಾರಬಹುದು. ಮರಿಗಳು ತಲುಪಬೇಕಾದ ಸ್ಥಳ 30-40 ನಿಮಿಷದ ಹಾದಿ ಆಗಿದ್ದಲ್ಲಿ ಉತ್ತಮ. ಇಲ್ಲವೇ ಪ್ಲಾಸ್ಟಿಕ್ ಚೀಲಗಳಲ್ಲಿ ಚೀಲಕ್ಕೆ 300ರಂತೆ ಮರಿಗಳನ್ನು ಆಕ್ಸಿಜನ್ ಹಾಕಿ ಕಳುಹಿಸಬಹುದು. ಹೆಚ್ಚಿನ ದೂರವಿರುವ ಸ್ಥಳಗಳಿಗೆ ಮರಿಗಳನ್ನು ಮುಂಚೆ ಸ್ವಲ್ಪ ಮತ್ತು ಹರಿಯುವ ನೀರಿನಲ್ಲಿ ಹಾಕಿದಲ್ಲಿ 1-2 ಗಂಟೆಗಳ ಕಾಲ ಬಿಟ್ಟಿದ್ದು ನಂತರ ಅದೇ ಸಾಂದ್ರತೆಯಲ್ಲಿ ಚೀಲಗಳಿಗೆ ತುಂಬಿಸಿ ಆಕ್ಸಿಜನ್ ಜೊತೆಗೆ ಸಾಗಿಸಬೇಕು. ಚೀಲದ 1/3 ಅಥವಾ 1/4 ಮಾತ್ರ ನೀರಿದ್ದು ಉಳಿದ ಭಾಗದಲ್ಲಿ ಆಕ್ಸಿಜನ್ ಅಧಿಕ ಒತ್ತಡದೊಂದಿಗೆ ಬಿಟ್ಟು ಗಟ್ಟಿಯಾಗಿ ಚೀಲಗಳನ್ನು ಕಟ್ಟಬೇಕಾಗುತ್ತೆ. ಈ ರೀತಿ ಮರಿಗಳನ್ನು ಸಾಗಾಣಿಕೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಗೆಂಡೆ ಮೀನು ಮರಿಗಳ ಪಾಲನೆ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಹೆಚ್ಚಿನ ಮಾಹಿತಿಗಾಗಿ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಾರ್ಯಾಲಯವನ್ನು ಭೇಟಿ ಮಾಡಬಹುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
0: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಇದುವರೆಗೆ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು ಆಲಿಸಿದಿರಿ.
1: ಸೊಗಸಾದ ಈ ಜನಪದ ಗೀತೆಯೊಂದಿಗೆ ಇಂದಿನ ಪಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ರೈತ ಬಾಂಧವರೇ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ದತೆಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವಿರುತ್ತದೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗುಡುವಿ ಮಧುಸೂದನ್. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 0817 ಎಸ್ಟಿಡಿ ಕ್ರಮಾಂಕ ಇದು, 246-289 ಮತ್ತೊಂದು ಸಂಖ್ಯೆ 245-258. ಕರೆ ಮಾಡಿ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಇದು ಇಂದಿನ ಕೃಷಿ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 7:34. ಈಗ ಒಂದು ಜಾಹೀರಾತು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ: ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ದ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ದತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ದತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ಐಸಿಎಆರ್ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ದಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಒರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ

0: ಬೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನೀವು ಟ್ಯೂನ್ ಮಾಡಿದರೆ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪ್ರೇಮಾನುಬಂಧ ಚಿತ್ರದ ಗೀತೆಯನ್ನು

ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಎಷ್ಟು ಸೊಗಸಾದ ಗೀತೆಯನ್ನ ಎಸ್ ಪಿ ವಿ ಅವರ ದನಿಯಲ್ಲಿ ಈಗ ತಾನೇ ನಾವು ಕೇಳಿದ್ವಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ. ಈಗ ಮತ್ತೊಂದು ಗೀತೆ, ಪ್ರೇಮ ಪರ್ವ ಚಿತ್ರದಿಂದ ಅನುರಾಗದ ಆರಾಧನೆ

ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2026-27 ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಪ್ರಥಮ ವರ್ಷದ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ವಿಭಾಗಗಳಲ್ಲಿ ಸೀಟುಗಳು ಲಭ್ಯವಿದ್ದು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮೊದಲನೇ ವರ್ಷಕ್ಕೆ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರಾದ ಶ್ರೀಮತಿ ಉಷಾರಾಣಿ ಎಸ್ಬಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9019749869 ಮತ್ತೊಂದು 7259787711 ಮತ್ತೊಂದು ಸಂಖ್ಯೆ 9738281913. ಈ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.

ನೀವೀಗ ಕೇಳ್ತಿರುವ ಗೀತೆ ಪಿ ಜಯಚಂದ್ರನ್ ಅವರು ಹಾಡಿರುವ ಮಾನಸ ಸರೋವರ ಚಿತ್ರದ್ದು. ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ಸಂಯೋಜನೆ ವಿಜಯಭಾಸ್ಕರ್. ಇಲ್ಲಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುತ್ತಾ ಇದೆ. ಪ್ರಸ್ತುತಿ ಕೋಮಲ್ ಕೆಪಿ. ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462 8 ಮತ್ತೊಂದು 2452 5 2 5 8.

ಆಕಾಶವಾಣಿ ಹಾಸನ ಎಫ್ಎಂ. ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462 8 ಮತ್ತೊಂದು 2452 5 ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಭಾಗವಹಿಸಿ ನೇರ ಪ್ರಸಾರದಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ.

0: ನಮಸ್ಕಾರ ಕೇಳುಗರಿಗೆಲ್ಲ, ಯುವವಾಣಿ ರೇಡಿಯೋ ಆಟ ಒಮ್ಮೆ ಆಡಿ ನೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಇಂದಿನ ಆಟದ ಮಾಸ್ಟರ್, ರಿಂಗ್ ಮಾಸ್ಟರ್ ಕೋಮಲ್. ಆವಾಗಲೇ ಕರೆ ಬರ್ತಾ ಇದೆ, ಆಟ ಆಡೋದಕ್ಕೆ ಎಲ್ಲರೂ ಕಾತುರರಾಗಿದ್ದಾರೆ. ಕರೆಯನ್ನು ತಗೊಳ್ಳೋಣ. ನಮಸ್ಕಾರ. ಮೊದಲ ಕರೆನೇ ಭಯಭೀತರಾಗಿ ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂದರೆ, ಓ, ಇವತ್ತು ಆಟದ ಮಾಸ್ಟರ್ ತುಂಬ ಕಷ್ಟದ ಆಟವನ್ನು ಏನೋ ಆಡಿಸ್ತಾ ಇದ್ದಾರೆ ಅಂತ ಅವರು ಕಟ್ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ. ನಮಸ್ಕಾರ.
1: ಹಲೋ, ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
1: ನನ್ನ ಹೆಸರು ಶಾಂತಕುಮಾರ್ ಅಂತ ಹೇಳಿ.
0: ಶಾಂತಕುಮಾರ್. ಶಾಂತಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಯ್ತು, ಶಾಂತವಾಗಿ ಬಂದಿದ್ದೀರಾ ಆಟ ಆಡೋದಕ್ಕೆ. ಆಯ್ತು, ನಿಮ್ಮ ಜೊತೆ ನಾವು ನಿಮ್ಗೆ ಮಗ್ಗಿಯೆಲ್ಲ ಹೇಳೋದಕ್ಕೆ ಬರುತ್ತಾ? ಸೂಪರ್ ಆಗಿ ಹೇಳ್ತೀರಾ ಹಾಗಿದ್ರೆ. ಓ, ಇಂಗ್ಲಿಷ್ ಅಲ್ಲಿ ಹೇಳೋದಕ್ಕೆ ಬರುತ್ತಾ, ಕನ್ನಡದಲ್ಲಿ ಬರುತ್ತಾ? ಎರಡೂ ಬರುತ್ತೆ. ಆಯ್ತು, ಪರವಾಗಿಲ್ಲ. ಕನ್ನಡದಲ್ಲಿ ಮಗ್ಗಿ ಹೇಳಿ ಅಂದ್ರೂ ಹೇಳ್ತೀರಾ, ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ ಅಂತೀರಾ?
1: ಸರಿ,
0: ಹಾಗಿದ್ರೆ ಇವತ್ತು ಒಂದು ವಿಶಿಷ್ಟವಾದ ಆಟ. ಏನು ಮಗ್ಗಿಯ ಉತ್ತರದ ಟೋಟಲ್ ಆಟ? ಏನು ಮಗ್ಗಿಯ ಉತ್ತರದ ಟೋಟಲ್ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡಿದ್ರ, ನೀವು ಈಗ ನಾಲ್ಕರ ಮಗ್ಗಿನ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿ, ಆಯ್ತಾ? ಪರವಾಗಿಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಆಮೇಲೆ ಹೇಳ್ಬಿಟ್ಟು ಅದರ ಉತ್ತರಗಳು ಬರುತ್ತಲ್ಲ, 4 1 4 4 2 8, ಈ ಉತ್ತರಗಳೇನಿದೆ ಅದನ್ನ ಟೋಟಲ್ ಮಾಡಿ ಹೇಳ್ಬೇಕು ನನ್ಗೆ. ಟೋಟಲ್ ಅಂದ್ರೆ 4 + 8 + 12 + 16 ಆ ಟೈಪ್, ಅದರ ಉತ್ತರಗಳನ್ನ ಟೋಟಲ್ ಮಾಡಿ ಕೊನೆಗೆ ಎಷ್ಟು ಉತ್ತರ ಬರುತ್ತೆ ಅಂತ ಹೇಳ್ಬೇಕು ನನ್ಗೆ. ನೀವು ಎಷ್ಟು ಸಮಯ ತಗೊಳ್ತೀರಾ, ನಾವು ನೋಟ್ ಮಾಡ್ಕೊಳ್ತೀವಿ. ಆಯ್ತಾ? ಇನ್ನೂ ಇಬ್ರು ಆಟ ಆಡ್ತಾರೆ, ನೀವು ಜಯಶಾಲಿನ ಅವ್ರ ಜಯಶಾಲಿನ ನೋಡೇ ಬಿಡೋಣ. ರೆಡಿ ಇದ್ದೀರಾ? ನಮ್ಗೆ ಏನೋ ವಾಯ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ. ನೀವು ಏನಾದ್ರೂ ಇದು ಲೌಡ್ ಸ್ಪೀಕರ್ ಏನಾದ್ರೂ ಆಫ್ ಆನ್ ಮಾಡ್ಕೊಂಡಿದ್ರಾ? ಇಲ್ಲ ಅಲ್ವಾ, ಪರವಾಗಿಲ್ಲ. ಸರಿ, ಈಗ ಸಮಯ ಶುರುವಾಗಿದೆ, ನೆನಪಿದೆ ಅಲ್ಲ? 4 ಮಗ್ಗಿನ ಹೇಳ್ಬೇಕು. ಕನ್ನಡದಲ್ಲಿ ಬೇಡ, ಬೇಕಿದ್ರೆ ಇಂಗ್ಲಿಷ್ ಅಲ್ಲೇ ಹೇಳಿ. ಆಯ್ತು, ಏನಾಗ್ಬಿಡತ್ತೆ ಅಂದ್ರೆ, ನೀವು ಕನ್ನಡದಲ್ಲಿ ಹೇಳಿದ್ರೆ ಎಲ್ಲರೂ ಕನ್ನಡದಲ್ಲಿ ಹೇಳ್ಬೇಕಾಗತ್ತೆ. ಸ್ವಲ್ಪ ಅದು ಕಷ್ಟ ಆಗ್ಬಹುದು ಅಲ್ವಾ, ಯಾಕಂದ್ರೆ ಟೋಟಲ್ ಕೂಡ ಮಾಡೋದಕ್ಕಿದೆ ಅಲ್ವಾ. ಹಾಗಾಗಿ ಇಂಗ್ಲಿಷ್ ಅಲ್ಲೇ ಹೇಳಿ, ಪರವಾಗಿಲ್ಲ. ಇಂಗ್ಲಿಷ್ ಅಲ್ಲಿ ಹೇಳಿ, ಅದರ ಟೋಟಲ್ನ ಹೇಳ್ಬೇಕು. ಎಷ್ಟು ಸಮಯ ತಗೊಳ್ತೀರಾ ನೋಟ್ ಮಾಡ್ಕೊಳ್ತೀವಿ. ನಿಮ್ಮ ಸಮಯ ಶುರುವಾಗಿದೆ. 4 1 4. ಅಲ್ಲ ಅಲ್ಲ, ಮತ್ತೊಮ್ಮೆ ಕೇಳಿಸ್ಕೊಡಿ. 4 1 4 4 2 8, ಆ ಟೈಪ್ ನೀವು ನಮ್ಗೆ ಮಗ್ಗಿಯನ್ನ ಹೇಳಿ ಟೋಟಲ್ ನ ಹೇಳ್ಬೇಕು. ಇನ್ನು ಸಮಯ ಶುರುವಾಗಿಲ್ಲ, ಮಧ್ಯದಲ್ಲಿ ನೀವು ತಪ್ಪಾಗಿತ್ತು ಅಂತ ನಿಲ್ಸಿದ್ವಿ, ಪುನಃ ನಿಮ್ಮ ಟೈಮ್ ಅನ್ನ ರೀಸೆಟ್ ಮಾಡಿದ್ದೇವೆ. ಸಮಯ ಶುರುವಾಯ್ತು.
1: 4 1 4 4 4 3 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4 4
0: ನಿಮ್ಮದೇ ಆದ ಸ್ಟೈಲ್ ಅಲ್ಲಿ ಹೇಳ್ಬಿಟ್ಟಿದ್ದೀರಾ, ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ದೀರಾ. ನಾನು ನಿಮ್ಮ ಟೈಪೇ ಟೇಬಲ್ಸ್ ಹೇಳುವಂತವ್ರ ಕೈಲಿ ಈ ಆಟವನ್ನ ಆಡಿಸ್ತೀನಿ. ಈಗ ನೆಕ್ಸ್ಟ್ ನೀವು 28 ಸೆಕೆಂಡ್ಗಳನ್ನ ತಗೊಂಡಿರ್ತೀರಾ, ಆಯ್ತಾ. ನೀವು ಮಗ್ಗಿಯ ಟೋಟಲ್ ಆಟ ಅನ್ನೋದನ್ನ ನಾನು ಇವಾಗ ಬದಲಾವಣೆ ಮಾಡಿ ಮಗ್ಗಿಯ ಆಟನೇ ಆಡಿಸ್ತಾ ಇದ್ದೀನಿ, ಆಯ್ತಲ್ಲ. ನಿಮ್ಮ ಹೆಸರು ಶಾಂತಕುಮಾರ್ ಅಲ್ವಾ? ಆಯ್ತು, ನೀವು ಬ್ಲೈಂಡ್ ಪರ್ಸನ್ ಆಗಿದ್ರು ಕೂಡ ನೀವು ತುಂಬಾ ಚೆನ್ನಾಗಿ ಮಗ್ಗಿ ಎಲ್ಲ ಹೇಳಿದ್ದೀರಾ, ನೀವು ಕಲ್ತಿದ್ದೀರಾ, ನೀವು ಜ್ಞಾನಿಗಳಾಗಿದ್ದೀರಾ ಅಂತ ಇವತ್ತು ತೋರಿಸ್ಕೊಂಡಿದ್ದೀರಾ. ನಿಮ್ಮ ವೆರಿ ಗುಡ್, ವೆರಿ ಗುಡ್. ನೀವು ಹೀಗೇನೆ ಕಲಿತಾ ಇರಿ, ಕಲಿಕೆಗೆ ಕೊನೆ ಇಲ್ಲ ಬದುಕಲ್ಲಿ ಅಂತ ಒಂದು ಯಾವಾಗ್ಲೂ ನಾವು ನೆನ್ಪಿಟ್ಕೊಂಡ್ರೆ ನಾವು ಸದಾ ಕಲಿತಾ ಇರ್ತೀವಿ. ಅದು ಬದುಕನ್ನೇ ಆಗಬಹುದು ಅಥವಾ ಈ ರೀತಿ ಸಾಮಾನ್ಯ ಜ್ಞಾನ ಅಥವಾ ಯಾವುದೇ ಒಂದು ಟಾಪಿಕ್ ಬಗ್ಗೆ ಆದ್ರೂ ಆಗಬಹುದು ಅಲ್ವಾ. ಸರಿ, ನೀವು ಚೆನ್ನಾಗಿ ಆಡಿದ್ದೀರಾ, ನೀವು 28 ಸೆಕೆಂಡ್ಗಳನ್ನ ತಗೊಂಡಿದ್ದೀರಾ ಇಂಗ್ಲಿಷ್ ಅಲ್ಲಿ ಮಗ್ಗಿ ಹೇಳೋದಕ್ಕೆ. ನೋಡೋಣ ನಿಮ್ಗೆ ಯಾರ್ಯಾರು ಕಾಂಪಿಟೇಟರ್ಸ್ ಬರ್ತಾರೆ ಅಂತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
2: ಚಿಕ್ಕಮಂಗ್ಳೂರಿಂದ ಸುಜಾತ.
0: ಸುಜಾತ ಅವರು ಕರೆ ಮಾಡ್ತಾರೆ. ಸುಜಾತ ಅವರು ಲಾಸ್ಟ್ ಟೈಮ್ ಗೆದ್ಬಿಟ್ಟಿದ್ರು ಅನ್ಕೊಳ್ತೀನಿ, ನೀವೇನ?
2: ಹೌದು ಮೇಡಮ್.
0: ಓಹೋ, ವಿಜೇತರೆಲ್ಲ ಕರೆ ಮಾಡ್ತಾರಪ್ಪ. ವಿಜೇತರು ರೆಗ್ಯುಲರ್ ಕರೆ ಮಾಡಿದ್ರೆ ಈ ಆಟ ಆಡಬೇಕು ಅಂತ ಬೇರೆಯವರು ಪ್ರಯತ್ನ ಮಾಡ್ತಿರ್ತಾರಲ್ಲ. ಓ, ನೀವು ಗಾದೆಗಳ ಆಟದ ಮುಂಚೆನೂ ಒಂದ್ ಆಟ ಗೆದ್ದಿದ್ರಿ, ನನಗೆ ನೆನಪಿದೆ ನೋಡಿ.
2: ಹೌದು ಮೇಡಮ್.
0: ಯಾವ ಆಟ? ವಿರುದ್ಧ ಪದದ ಆಟನೋ ಯಾವ್ದು ಜೋಡಿ ಪದದ ಆಟ ಗೆದ್ದಿದ್ರಿ?
2: ಜೋಡಿ ಪದ ಒಂದು
0: ನೋಡಿದ್ರ. ನಿಮ್ಮ ಕ್ವಿಜ್ ಮಾಸ್ಟರ್, ನಿಮ್ಮ ಕ್ವಿಜ್ ಮಾಸ್ಟರ್ ಕಮ್ ರೇಡಿಯೋ ಮಾಸ್ಟರ್, ಆಟದ ಮಾಸ್ಟರ್ ಹೇಗ್ ನೆನ್ಪಿಟ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು. ಸರಿನಾ? ಸರಿನಾ
2: ಮೇಡಮ್.
0: ಎಲ್ಲ ಆಟ ಗೆದ್ದಿದ್ದೀರಾ, ಸರಿ ಆಯ್ತು. ಈಗ ನೀವು ನಮ್ ಜೊತೆ ಗಾದೆಗಳ ಆಟ ಲಾಸ್ಟ್ ಟೈಮ್ ಗೆದ್ದಿದ್ರಿ, ವಿರುದ್ಧ ಪದಗಳ ಆಟನ ಆಡ್ತೀರಾ ಇವತ್ ನನ್ ಜೊತೆ? ಸರಿನಾ? ವಿರುದ್ಧ ಪದಗಳ ಆಟದಲ್ಲಿ 30 ಸೆಕೆಂಡ್ಗಳನ್ನ ನಾವು ನಿಮ್ಗೆ ಕೊಡ್ತೀವಿ, ಸರಿನಾ? 30 ಸೆಕೆಂಡ್ ಅಲ್ಲಿ ನೀವು ಎಷ್ಟು ವಿರುದ್ಧ ಪದಗಳಿಗೆ ಉತ್ತರವನ್ನ ಕೊಡ್ತೀರಾ ಸರಿಯಾಗಿ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ, ಸರಿನಾ?
2: ಸರಿ,
0: ಸಮಯ ಟೈಮ್ ರೀಸೆಟ್ ಮಾಡ್ತಾ ಇದ್ದೀನಿ, ಸಮಯ ಶುರುವಾಗಿದೆ. ನಶ್ವರ ಪಾಸ್ ಹೇಳ್ಬಿಡ್ಬೇಕು ಗೊತ್ತಿಲ್ಲ ಅಂದ್ರೆ. ನಾಸ್ತಿಕ
2: ಆಸ್ತಿಕ.
0: ನಮ್ರ
2: ವಿನಮ್ರ.
0: ತಪ್ಪು. ನಿಶೆ
2: ನಶೆ.
0: ತಪ್ಪು. ಆಡಂಬರ
2: ಆಡಂಬರ.
0: ಉನ್ನತಿ
2: ಉನ್ನತಿ ಇಳಿಕೆ.
0: ತಪ್ಪು. ಉಚಿತ.
2: ಯಾಕೋ ಗೊತ್ತಾಗ್ತಾನೆ ಇಲ್ಲ ಮೇಡಮ್.
0: ನೋಡಿದ್ರಾ, ನೋಡಿದ್ರಾ, ಇದರಿಂದ ನಾವ್ ಏನ್ ಕಲ್ತ್ಕೊಳ್ಬೇಕು ಅಂದ್ರೆ, ನಾವು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ರೆ ಒಂದೊಂದ್ಸಲ ನಾವು ಮುಗ್ರಿಸಿ ಬೀಳ್ಬಿಡ್ತೀವಿ ಅಂತ. ಕರೆಕ್ಟಾ? ಇವತ್ತು ಏನಾಗುತ್ತೆ ಅಂದ್ರೆ
2: ಕನ್ಫ್ಯೂಸ್ ಆಗ್ತಾ ಇದೆ ಮೇಡಮ್.
0: ವಿರುದ್ಧ ಪದ ಅಲ್ವಾ, ಅಷ್ಟೇ ಅಲ್ವಾ ಅದು. ಆದ್ರೆ ಏನಕ್ಕೆ ಕಷ್ಟ ಆಯ್ತು ಅಂತ ಹೇಳಲಾ ನಿಮ್ಗೆ? ನಿಮ್ಗೆ ಪದ ಹೇಳಿದ ಕೂಡ್ಲೆ ಆ ಸೇರುವಂತಹ ಉತ್ತರನೇ ಬರ್ಲಿಲ್ಲ. ಉನ್ನತಿ ಅವನತಿ, ಉಚಿತ ಅನುಚಿತ, ಲಕ್ಷಣ ಅವಲಕ್ಷಣ,
2: ಸ್ವಲ್ಪ ಅರ್ಥ ಆಗ್ಲಿಲ್ಲ ಮೇಡಮ್ ಹೇಳಿದ್ದು.
0: ಪರವಾಗಿಲ್ಲ ಪರವಾಗಿಲ್ಲ, ಆದ್ರೆ ಆಟ
2: ಅನ್ಕೊಂಡೆ ಟೇಬಲ್ ಸಾಟಾನೇ ಇರ್ಬೋದು ಅಂತ.
0: ಅದೇ ಅಲ್ವೇ, ರೇಡಿಯೋ ಆಟ ಅಲ್ವೇ ಇದು. ರೇಡಿಯೋ ಆಟದಲ್ಲಿ ಆಟದ ಮಾಸ್ಟರ್ ಯಾವ ಆಟವನ್ನ ಆಡ್ತಾರೆ, ಆಟ ಯಾವ
2: ಚೆಂಡು ಬಿಡ್ಲ ಮೇಡಮ್. ಫೋರ್ ಒನ್ಸ್.
0: ಇಲ್ಲ ಇಲ್ಲ, ನೀವು ಈ ಆಟ ಆಡಿ ಮುಗಿಸಿದ್ದೀರಾ. ಆದ್ರೆ ಈಗ ನಿಮ್ಗೆ ನಾನು ಆಕ್ಚುಲಿ ಎಷ್ಟು ಸೆಕೆಂಡ್ ಕೊಟ್ಟೆ ಗೊತ್ತಾ? ನಾನು ಇವಾಗ ನಿಮ್ಗೆ 38 ಸೆಕೆಂಡ್ ಆಟ ಆಡಿಸಿದ್ದೀನಿ, ಆಯ್ತಾ? ಸುಜಾತ ಅವ್ರ ಹತ್ರ 38 ಸೆಕೆಂಡ್ ಆಡಿಸಿದ್ದೀನಿ ವಿರುದ್ಧ ಪದ. ಅದರಲ್ಲಿ ನೀವು ನಾಸ್ತಿಕ ಆಸ್ತಿಕ ಬಿಟ್ರೆ ಒಂದು ಪಾಸ್ ಹೇಳಿದ್ರಿ, ನಶ್ವರ ಶಾಶ್ವತ ಆಯ್ತವಾ? ಸಾರಿ, ಕ್ಷಮಿಸಿ, ಆಯ್ತಾ? ಆಮೇಲೆ ನಮ್ರ ಧೂರ್ತ, ನಿಶೆ ಅಂದ್ರೆ ಕತ್ತಲು ಅಲ್ವಾ ಹಗಲು, ಆಡಂಬರ ನಿರಾಡಂಬರ, ಉನ್ನತಿ ಅವನತಿ, ಉಚಿತ ಅನುಚಿತ. ಹಾ, ಇವತ್ತು ಎಲ್ಲ ಮಿಸ್ ಮಾಡಿದ್ದೀರಾ, ಪರವಾಗಿಲ್ಲ ಪರವಾಗಿಲ್ಲ. ನೀವು ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರು, ಇದು ಎಷ್ಟು ಈಸಿ ಅಲ್ವಾ? ನೀವು 7ಕ್ಕೆ 1ಕ್ಕೆ ಉತ್ತರ ಮಾಡಿದ್ದೀರಾ. ಏಳು ಪ್ರಶ್ನೆಗೆ ಒಂದು ಉತ್ತರ ಮಾಡಿದ್ದೀರಾ. ಸರಿನಾ, ನೋಟ್ ಮಾಡ್ಕೊಂಡಿದ್ದೀವಿ ನಾವು.
2: ಸೋತ್ಬಿಟ್ಟೆ ಮೇಡಮ್.
0: ಇಷ್ಟು ಬೇಗ ಸೋಲ್ನ ಒಪ್ಕೊಂಡ್ರೆ ಏನು ಸ್ಪೋರ್ಟ್ಸ್ ಮ್ಯಾನ್ ಅಂತ ಅಲ್ವಾ? ಅದೇ ನಮ್ಗೆ ಕಲಿಬೇಕಾಗಿರುವಂತದ್ದು ಆಟದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್. ಎಷ್ಟೇ ಸೋತ್ರುನು ಪದೇ ಪದೇ ಆಟ ಆಡೋಂತದ್ದೇನೆ, ಅಥವಾ ಪದೇ ಪದೇ
2: ಗೆಲುವಿನ ಮೆಟ್ಟಿಲು.
0: ಹಾ, ಸೋಲೆ ಗೆಲುವಿನ ಮೆಟ್ಟಿಲು. ನೋಡಿ, ನೀವೇ ಒಂದೇ ಲೈನ್ ಅಲ್ಲಿ ಹೇಳ್ಬಿಟ್ರಿ, ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
3: ನಮಸ್ತೆ ರೀ.
0: ನಿಮ್ಮ ಪರಿಚಯ ಹೇಳಿ.
3: ಮೇಡಮ್, ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ಮೂಳ್ಕೊಳ್ಳಿಂದ ಮಾತಾಡ್ತಾರೆ.
0: ಶಿವಲಿಂಗಯ್ಯ ಹಿರೇಮಠ ಅವರು. ಶಿವಲಿಂಗಯ್ಯ ಹಿರೇಮಠ ಅವರು ನಮ್ಮ ಜೊತೆ ಇವತ್ತು ಮಗ್ಗಿಯ ಆಟವನ್ನ ಆಡ್ತಾ ಇದ್ದಾರೆ. ಇಂಗ್ಲಿಷ್ ಮಗ್ಗಿಯ ಆಟ, ಆಯ್ತಾ? ಕನ್ನಡ ಅಲ್ಲ ಇವತ್ತು. ಇವಾಗ ನಾಲ್ಕರ ಮಗ್ಗಿಯನ್ನ ಇಂಗ್ಲಿಷ್ ಅಲ್ಲಿ ನಮಗೆ ಹೇಳಿ ತೋರಿಸ್ಬೇಕು. ಎಷ್ಟು ಟೈಮ್ ತಗೊಳ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ ಶಿವಲಿಂಗಯ್ಯ ಅವರೇ. ಸರಿನಾ? ನಿಮ್ಮ ಟೈಮರ್ ಅನ್ನು ರೀಸೆಟ್ ಮಾಡ್ತಾ ಇದೀವಿ. ಟೈಮರ್ ಸೆಟ್ ಆಗಿದೆ, ಸಮಯ ಶುರುವಾಯ್ತು.
3: ಓಕೆ. 4 × 1 = 4, 4 × 3 = 12, 4 × 4 = 16, 4 × 5 = 20, 4 × 6 = 24, 4 × 7 = 28, 4 × 9 = 36, 4 × 10 = 40.
0: ಸರಿ ಸರಿ, 20 ಸೆಕೆಂಡ್ ತಗೊಂಡ್ರೆ ಆಯ್ತಾ? ಆದ್ರೆ ಇದು ಹೊಸದೇ ಒಂದು ಸ್ಟೈಲಿನ ಟೇಬಲ್ಸ್ ಹೇಳುವ ಸ್ಟೈಲ್ ಬಂದಿದೆಯಲ್ಲ ಇವತ್ತು. ಎಲ್ಲರೂ ಹೊಸ ಹೊಸ ಒಂದು ವಿಧವಾದ ಟೇಬಲ್ಸ್ ಹೇಳುವ ಸ್ಟೈಲ್ ಅನ್ನು ಹುಡುಕಿಕೊಂಡಿದ್ದಾರೆ. ಶಾಂತ ಕುಮಾರ್ ಅವರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹೇಳಿದ್ರು, ಶಿವಲಿಂಗಯ್ಯ ಅವರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹೇಳಿದ್ದೀರಾ ಇವತ್ತು. 4 × 4 × 2 ಅಂತ ಹೇಳೋದು ನಾನು ಯಾವತ್ತು ಕೇಳಿರ್ಲಿಲ್ಲ. 4 × 1 = 4, 4 × 2 = 8 ಹಾಗೆ
3: ಕೇಳಿದ್ರೆ
0: ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಇಂಟು ಅಂತ ಹೇಳಿದಾಗ ಅದು ಮಲ್ಟಿಪ್ಲಿಕೇಶನ್ ಆಗಿ ಬಿಡ್ತಾ ಇದೆ. ಕರೆಕ್ಟ್. ಆದ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ, ಟೇಬಲ್ಸ್ ಹೇಳ್ತಾ ಇದ್ದೀರಾ ಅಂತ ಅಲ್ವೇ ಇರೋದು. ನೀವು ಹೇಳುವಾಗ 4 × 1 = 4 ಹಾಗೇನೆ ಹೇಳ್ಬೇಕು ಅನ್ನೋದು ಪದ್ಧತಿ. ಆದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡ್ಕೊಳ್ಬಹುದು ಅಂತ ನೀವು ಇವತ್ತು ತೋರಿಸ್ಕೊಟ್ಬಿಟ್ಟಿದ್ದೀರಾ. ಸರಿನಾ? ಆಯ್ತು, ನಾವು ನಿಮ್ಮ ಆಟದ ಒಂದು ಸ್ಪಿರಿಟ್ ಅನ್ನು ಅಕ್ಸೆಪ್ಟ್ ಮಾಡಿದ್ದೀವಿ, ನಿಮ್ಮ ಆಟದ ರೀತಿಯನ್ನು ಅಕ್ಸೆಪ್ಟ್ ಮಾಡಿದ್ದೀವಿ. ನೋಡೋಣ, ನೀವು ಶಿವಲಿಂಗಯ್ಯ ಅವರು 20 ಸೆಕೆಂಡ್ ತಗೊಂಡಿದ್ದೀರಾ, ಶಾಂತಕುಮಾರ್ ಅವರು 28 ಸೆಕೆಂಡ್ಗಳನ್ನ ತಗೊಂಡಿರ್ತಾರೆ. ಮುಂದೆ ಯಾರು ನಿಮಗೆ ಒಂದು ನಿಮ್ಮನ್ನ ಸೋಲಿಸ್ಲಿಕ್ಕೆ ಬರ್ತಾ ಇದಾರೆ ಅಂತ ನೋಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ಹಲೋ.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
4: ನನ್ನ ಹೆಸರು ಯೋಗೇಶ್ವರಿ ಅಂತ.
0: ಯೋಗೇಶ್ವರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
4: ಹಾಸನಿಂದ.
0: ಹಾಸನಿಂದ ಕರೆ ಮಾಡ್ತಾರೆ. ಯೋಗೇಶ್ವರಿ ನಮ್ಮ ಜೊತೆ ಇವಾಗ ವಿರುದ್ಧ ಪದಗಳ ಆಟವನ್ನ ಆಡ್ತಾರೆ. ಸರಿನಾ? ಯೋಗೇಶ್ವರಿ ಯಾವ ತರಗತಿಯಲ್ಲಿ ಕಲಿತೀರಾ?
4: 9th standard.
0: ನಿಮ್ಮ ಟೈಮರ್ ಸೆಟ್ ಮಾಡ್ತಾ ಇದೀವಿ, ನಿಮ್ಮ ಸಮಯ ಶುರುವಾಗಿದೆ. ಗುಣ ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳ್ಬೇಕು. ಜಾತ
4: ಶೂರ.
0: ಜೀವ
4: ಅಜೀವ.
0: ಜನನ
4: ಮರಣ.
0: ಹುಟ್ಟು
4: ಸಾವು.
0: ಸುಲಭ
4: ಕಠಿಣ.
0: ಸೋಲು
4: ಗೆಲುವು.
0: ಆದಿ
4: ಕೇಳಿಸ್ತಲ್ಲ.
0: ಆದಿ
4: ಕಮ್ಮಿ.
0: ಆರಂಭ
4: ಮುಕ್ತಾಯ.
0: ನಮ್ಮ ಯೋಗೇಶ್ವರಿಯವರು ಚೆನ್ನಾಗಿ ಆಡಿದ್ದಾರೆ. ನೀವು ಮೊದಲೇ ಹೇಳಿದ ಪದ ಯಾವ್ದಾಗಿತ್ತು? ಗುಣ. ವೆರಿ ಗುಡ್ ಅಲ್ವಾ, ನಿಮ್ಗೆ ಗೊತ್ತಾಗಿದೆ. ನೀವು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಯ್ತು, ಪರವಾಗಿಲ್ಲ. ಗುಣ ಅವಗುಣ, ಜಾತ ಅಜಾತ, ಜೀವ ನಿರ್ಜೀವ, ನೀವು ಅದು ಮಿಸ್ ಮಾಡಿದ್ರಿ. ಜನನ ಹುಟ್ಟು ಜೀವ ನಿರ್ಜೀವ ನೀವು ಹೇಳಿದ್ರಾ? ಆಯ್ತು, ನೀವು ಹೇಳಿದ್ರಿ ಅಂತಾನೆ ನೋಟ್ ಮಾಡ್ಕೊಳ್ತೀನಿ. ನನಗೆ ಬಹುಶಃ ಅಜೀವ ಅಂತ ಕೇಳಿಸ್ತೋ ಅನ್ಕೊಳ್ತೀನಿ. ನಿರ್ಜೀವ ಅಂತ ಹೇಳಿಲ್ಲ ಅಂತ ಅನ್ಕೊಳ್ತೀನಿ, ಅಜೀವ ಅಂತ ಹೇಳಿದ್ರೆ ಅನ್ಕೊಳ್ತೀನಿ, ಹಾಗಾಗಿ ನಾನು ತಪ್ಪು ಅಂತ ನೋಟ್ ಮಾಡಿದ್ದೀನಿ. ಜೀವ ನಿರ್ಜೀವ ಬರುತ್ತೆ. ಜನನ ಹುಟ್ಟು ಸುಲಭ ಸೋಲು ಸರಿಯಾಗಿ ಹೇಳಿದ್ದೀರಾ, ಆರಂಭನೂ ಸರಿ ಹೇಳಿದ್ದೀರಾ, ಆದಿಗೆ ಅಂತ್ಯ ಸರಿನಾ. ನೀವು 1, 2, 3, 4, 5, 6, 7, 8, 9, 9 ಪ್ರಶ್ನೆಗೆ ಅಟೆಂಪ್ಟ್ ಮಾಡಿರ್ತೀರ. ಜೀವ ನಿರ್ಜೀವ ಹೇಳಿದ್ದೆ ಅಂತ ನೀವು ಹೇಳಿದ್ದಕ್ಕೆ ಅದನ್ನು ನಾನು ಸರಿ ಅಂತ ಒಪ್ಕೊಂಡು ನಿಮ್ 6 ಉತ್ತರ ಸರಿಯಾಗಿ ಹೇಳಿರ್ತೀರಾ ನೀವು ಸರಿನಾ ಯೋಗೇಶ್ವರಿ. ಚೆನ್ನಾಗಿ ಆಟ ಆಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಟದ ಮಾಸ್ಟರ್ ತುಂಬಾ ಕಷ್ಟ ಕಷ್ಟದ ಆಟವನ್ನ ಆಡಿಸ್ತಾ ಇದ್ದಾರೆ ಅಂತ ನಮ್ಮ ಕೇಳುಗರು ಕೇಳಿ ಭಯಭೀತರಾಗಿದ್ದಾರೆ ಅನ್ಸುತ್ತೆ. ಕರೆ ಮಾಡ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ ಪದೇ ಪದೇ, ಆದ್ರೆ ಕರೆ ಬಂದ್ಬಿಡ್ತು. ಕಿಲಾಡಿ ಯಾರು ನೋಡೋಣ. ನಮಸ್ಕಾರ ನಮಸ್ಕಾರ ನೋಡಿ ನೋಡಿ, ಆಟದಲ್ಲಿ ಭೀತಿಯ ವಾತಾವರಣ ಎದುರಾಗಿರುವ ಹಾಗೆ ಕಾಣ್ತಾ ಇದೆ. ಪರವಾಗಿಲ್ಲ, ಈಸಿಯಾಗಿರೋ ಆಟ ಆಡಿಸ್ತೀನಿ ನೆಕ್ಸ್ಟ್ ಟೈಮ್, ಆಯ್ತಾ? ಕರೆ ಮಾಡ್ರಿ. ಕರೆ ಮಾಡೋದಕ್ಕೆ ನಂಬರ್ ಗೊತ್ತಿದೆ ಅಲ್ಲ, 2462852258 0817 ಎಸ್ಟಿಡಿ ಕ್ರಮಾಂಕ. ನಮಸ್ಕಾರ. ಅರೆ ಅರೆ, ನೋಡಿದ್ರಾ ನೋಡಿದ್ರಾ, ನನಗೆ ಯಾಕೋ ನನಗೆ ಭಯ ಆಗ್ತಾ ಇದೆ ಈಗ. ಯಾಕೆ ಆಟ ಆಡೋದಕ್ಕೆ ಜನ ಬರ್ತಾ ಇಲ್ಲ ಮುಂದೆ ಅಂತ ಹೇಳಿ. ನಮಸ್ಕಾರ. ನಮಸ್ಕಾರ.
5: ಹಲೋ
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
5: ನಮ್ಮ ಪರಿಚಯ ಶ್ರೀಧರ್ ಅಂತ.
0: ಶ್ರೀಧರ್ ಅವರು? ಆದ್ರೆ ಶ್ರೀಧರ್ ಅವರು ದಯವಿಟ್ಟು ಲೌಡ್ ಸ್ಪೀಕರ್ ಆಫ್ ಮಾಡ್ಕೊಳ್ಳಿ, ದಯವಿಟ್ಟು ರೇಡಿಯೋಯಿಂದ ದೂರ ಬನ್ನಿ. ಶ್ರೀಧರ್ ಅವರು ಮಗ್ಗಿಯ ಆಟವನ್ನ ಆಡ್ತಾ ಇದ್ದಾರೆ. ಇಂಗ್ಲಿಷ್
5: ಮೇಡಮ್.
0: ಹಲೋ
5: ಶ್ರೀಧರ್ ಅಲ್ಲ, ಕ್ರಿಶ್ಚಿಯನ್ ಪೀಟರ್.
0: ಪೀಟರ್ ಅವರು, ಕ್ಷಮಿಸಿ ಪೀಟರ್ ಅವರೇ, ದಯವಿಟ್ಟು ಲೌಡ್ ಸ್ಪೀಕರ್ ಅನ್ನ ಆಫ್ ಮಾಡ್ಕೊಳ್ಳಿ, ರೇಡಿಯೋಯಿಂದ ದೂರ ಬನ್ನಿ ದಯವಿಟ್ಟು. ಪೀಟರ್ ಅವರು ಮಗ್ಗಿಯ ಆಟವನ್ನ ಆಡ್ತಾ ಇದ್ದಾರೆ. ಮಗ್ಗಿಯನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು, 4 ಮಗ್ಗಿಯನ್ನ ಹೇಳ್ಬೇಕು ಇವತ್ತು. ಮತ್ತು ನೀವು ಎಷ್ಟು ಸಮಯಗಳನ್ನ ತಗೊಳ್ತಾ ಇದ್ದೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ. ಪೀಟರ್ ಅವರೇ, ಆಡೋದಕ್ಕೆ ರೆಡಿಯಾಗಿದ್ದೀರಾ? ನಾಲ್ಕರ ಮಗ್ಗಿ, 4 ನಂಬರ್ ಇಂದು 4 1s are 4, ಆ ರೀತಿ ಟೇಬಲ್ಸ್ ಹೇಳ್ಬೇಕು ಇಂಗ್ಲಿಷ್ ಅಲ್ಲಿ.
5: ನಮ್ಗೆ ಕನ್ನಡ, ಕನ್ನಡವೇ.
0: ಕ್ಷಮಿಸಿ, ಯಾಕೆಂದ್ರೆ ಹಿಂದಿನ ಇಬ್ಬರು ಕಿಲಾಡಿಗಳು ಇದನ್ನು ಇಂಗ್ಲಿಷ್ ಅಲ್ಲಿ ಆಡಿರ್ತಾರೆ, ಹಾಗಾಗಿ ನಿಮಗೆ ಆಟವನ್ನ ಬದಲಾಯಿಸ್ತಾ ಇದ್ದೀವಿ ನಾವು. ನಿಮಗೆ ಈಗ ನಾವು ವಿರುದ್ಧ ಪದದ ಆಟವನ್ನ ಆಡಿಸ್ತಾ ಇದ್ದೀವಿ. ಪೀಟರ್ ಅವರ ಹೆಸರನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಪೀಟರ್ ಅವರೇ, ನಿಮಗೆ ನಾನು ವಿರುದ್ಧ ಪದಗಳ ಆಟವನ್ನ ಆಡಿಸ್ತಾ ಇದ್ದೀನಿ. ನಾನು ಪದವನ್ನ ಹೇಳ್ತೀನಿ, ಅದರ ವಿರುದ್ಧ ಪದವನ್ನ ನೀವು ಹೇಳಬೇಕು ಸರಿನಾ? ತಯಾರಾಗಿದ್ದೀರಾ? ನಿಮ್ಮ ಟೈಮರ್ ರೀಸೆಟ್ ಮಾಡಿದ್ದೇನೆ, ಟೈಮರ್ ಸೆಟ್ ಆಯ್ತು, ಸಮಯ ಶುರುವಾಯ್ತು. ಖಂಡ ಖಂಡ
5: ಭೂಖಂಡ.
0: ಆರೋಗ್ಯ
5: ಅನಾರೋಗ್ಯ.
0: 7
5: ಬೀಡು.
0: ಮಾನವ
5: ದಾನವ.
0: ಮುಳುಗು
5: 7
0: ಲೌಕಿಕ
5: ಅಲೌಕಿಕ.
0: ವಿದೇಶ
5: ವಿದೇಶ.
0: ವ್ಯವಸ್ಥೆ
5: ಅವ್ಯವಸ್ಥೆ.
0: ವಂದ್ಯ ವಂದ್ಯ ವಂದ್ಯ
5: ವಂದ್ಯನ
0: ವಂದ್ಯ
5: ವಂದ್ಯನ.
0: ಸಮಯ ಆಗಿ ಹೋಯ್ತು, ಪರವಾಗಿಲ್ಲ, ಆ ಒಂದು ಪ್ರಶ್ನೆನ ನಾವು ಸ್ಕಿಪ್ ಮಾಡ್ತಾ ಇದೀವಿ. ನೀವು ಮೊದಲು ಹೇಳಿದ ಪದ ಯಾವ್ದಾಗಿತ್ತು? ಮೊದಲು ಹೇಳಿದ ಪದ ಯಾವುದು ಉತ್ತರ? ಖಂಡ ಇಂದ ಅಲ್ವಾ? ಖಂಡ ಅಖಂಡ, ಆಯ್ತಾ? ಆರೋಗ್ಯ 7, ಮಾನವ, ಮುಳುಗು, ಲೌಕಿಕ, ಇದೆಲ್ಲ ನೀವು ಇದೆಲ್ಲ ಉತ್ತರವನ್ನ ಸರಿಯಾಗಿ ಹೇಳಿರ್ತೀರಾ. ವಿದೇಶಕ್ಕೆ ಸ್ವದೇಶ ಅಂತ ಬರಬೇಕಿತ್ತು. ಪರವಾಗಿಲ್ಲ, ನೀವು ಚೆನ್ನಾಗಿ ಉತ್ತರ ಹಾಡಿ ಹೇಳಿರ್ತೀರಾ. 1, 2, 3, 4, 5, 6, 7, 8 ಪ್ರಶ್ನೆಗೆ ಪೀಟರ್ ಅವರು ಅಟೆಂಪ್ಟ್ ಮಾಡಿರ್ತಾರೆ. 8 ಪ್ರಶ್ನೆಯಲ್ಲಿ 1, 2, 3, 4, 5, 6, 6 ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿರ್ತಾರೆ. ಇಲ್ಲಿ ಒಂದು ರೀತಿಯ ಒಂದು ಟೆನ್ಸ್ ಸಿಚುಯೇಷನ್ ಬಂದಿದೆ. ಯೋಗೇಶ್ವರಿ 9 ಪ್ರಶ್ನೆಗೆ 6 ಉತ್ತರ ಹೇಳಿರ್ತಾರೆ, ಪೀಟರು 8 ಪ್ರಶ್ನೆಗೆ 6 ಉತ್ತರ ಹೇಳಿರ್ತಾರೆ ಸೇಮ್ ಸಮಯದಲ್ಲಿ. ಈಗ ವಿಜೇತರು ಯಾರು ಅಂತ ನಾವು ಅನೌನ್ಸ್ ಮಾಡೋದು ಅಲ್ವಾ? ನೋಡೋಣ ನೋಡೋಣ, ಕಾಯ್ತಾ ಇರಿ. ನಮಸ್ಕಾರ ವಿಜೇತರು. ನಮಸ್ಕಾರ.
6: ಹಲೋ.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
6: ನಮಸ್ತೆ ಮೇಡಮ್, ರಘು ಅಂತ.
0: ರಘು ಅವ್ರ ಕರೆ ಮಾಡ್ತಾರೆ ಹಾಸನಿಂದ. ರಘುವರೆ, ಮಗ್ಗಿಯ ಆಟವನ್ನ ಆಡ್ತಾ ಇದ್ದೀರಾ ನಮ್ಮ ಜೊತೆ ನೀವು. ಇಂಗ್ಲಿಷಿನಲ್ಲಿ 4 ಟೇಬಲ್ಸ್ ಅಥವಾ ಮಗ್ಗಿಯನ್ನ ಹೇಳಬೇಕು. ಆ ನೀವು ಮಗ್ಗಿಯನ್ನ ಹೇಳುವಾಗ ಎಷ್ಟು ಸಮಯದಲ್ಲಿ ನೀವು ಹೇಳ್ತಾ ಇದ್ದೀರಾ ನಾವು ನೋಟ್ ಮಾಡ್ಕೊಳ್ತೀವಿ. ಈಗಾಗಲೇ ಶಾಂತಕುಮಾರ್ ಮತ್ತೆ ಶಿವಲಿಂಗಯ್ಯ ಈ ಆಟವನ್ನ ಆಡಿರ್ತಾರೆ. ನಿಮಗೆ ಟೈಮರ್ ಸೆಟ್ ಮಾಡ್ತಾ ಇದ್ದೀವಿ, ನಿಮ್ಮ ಸಮಯ ಶುರು ಆಯ್ತು.
6: 4, 1, 4, 4, 2, 8, 4, 3, 12, 4, 4, 16, 4, 5, 24, 4, 7, 28, 4, 8, 32, 4, 9, 36, 4, 10, 40.
0: ಇವತ್ತು ಆಟದ ಮಾಸ್ಟರ್ ಸ್ವಲ್ಪ ಅಂದಾಜ್ ಮಾಡೋದ್ರಲ್ಲಿ ಮಿಸ್ ಮಾಡಿಬಿಟ್ರು, ಚೆನ್ನಾಗಿ ಗೊತ್ತಿರೋರ್ಗೆ ಕೇಳ್ಬಿಟ್ರು. ರಘು ಅವರು 11 ಸೆಕೆಂಡ್ ಅಲ್ಲೇನೆ ಇಂಗ್ಲಿಷ್ ಮಗ್ಗಿಯನ್ನ ಹೇಳಿ ಈ ಒಂದು ಆಟದಲ್ಲಿ ವಿಜೇತರಾಗಿರ್ತಾರೆ. ಗೋಲ್ಡ್ ಮೆಡಲ್ ನಿಮ್ದು. ಶಾಂತಕುಮಾರ್ ಅವರು 28 ಸೆಕೆಂಡ್ ತಗೊಂಡಿದ್ರು, ಶಿವಲಿಂಗಯ್ಯ 20 ಸೆಕೆಂಡ್ ತಗೊಂಡಿದ್ರು. ಸಿಲ್ವರ್ ಮೆಡಲ್ ಶಿವಲಿಂಗಯ್ಯ ಅವ್ರದ್ದು. ಶಾಂತಕುಮಾರ್ ಅವರೇ, ನಿಮ್ಗೆ ಕಂಚಿನ ಪದಕ ಬಂದಿದೆ, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಟ ಆಡಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಈಗ ಸುಜಾತ ಅವರು ಒಂದೇ ಉತ್ತರ ಹೇಳಿದ್ದು ವಿರುದ್ಧ ಪದದಲ್ಲಿ. ಬಿಡಿ, ಪರವಾಗಿಲ್ಲ. ಯೋಗೇಶ್ವರಿನ ಅನೌನ್ಸ್ ಮಾಡ್ಬೇಕಾ, ಪೀಟರ್ನ ಅನೌನ್ಸ್ ಮಾಡ್ಬೇಕಾ? ನಮಸ್ಕಾರ. ನಮಸ್ಕಾರ. ಇವತ್ತು ಯಾಕೋ ಕರೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳು ಕಾಣ್ತಾ ಇದೆ. ನೋಡೋಣ. ನಮಸ್ಕಾರ. ನಾನು ಮತ್ತೊಬ್ಬರಿಗೆ ಈ ಆಟವನ್ನ ಆಡ್ಸೋಣ ಅಂದ್ರೆ ಯಾರೂ ಈ ಆಟವನ್ನೇ ಆಡ್ತಾ ಇಲ್ಲ. ನಮಸ್ಕಾರ
7: ಮೇಡಮ್. ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
7: ನಾನು ಹಾಸನಿಂದ ಪದ್ಮ.
0: ಹಾಸನಿಂದ ಪದ್ಮ ಅವರು ಕರೆ ಮಾಡ್ತಾರೆ. ಪದ್ಮ, ನಿಮ್ಗೆ ನಾವು ವಿರುದ್ಧ ಪದದ ಆಟವನ್ನ ಆಡಿಸ್ತಾ ಇದ್ದೀವಿ, ಆಯ್ತಾ?
7: ಹೇಳಿ ಮೇಡಮ್.
0: ನಿಮಗೆ ಟೈಮರ್ ಸೆಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಮಯ ಶುರು ಆಯ್ತು. ಶುಭ.
7: ಅಶುಭ.
0: ಸತ್ಯ.
7: ಪತ್ಯ.
0: ಸಹಕಾರ. ಓಹೋ, ಈ ಪದ್ಮಾ ಅವರು ಕೂಡ ಒಂದು ಕರೆಯ ಒಂದು ಏನ್ ಹೇಳ್ತಾರೆ, ಕರೆಯ ಒಂದು ವಿಚಿತ್ರವಾದ ಆಟದಿಂದ ಅವರು ಆಟದಿಂದ ಹೊರ ಹೋಗ್ಬಿಟ್ಟಿದ್ದಾರೆ. ನಮಸ್ಕಾರ. ಇವತ್ತು ಯಾಕೋ ಕರೆಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ನಮಸ್ಕಾರ.
8: ಹಲೋ.
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
8: ನಮಸ್ತೆ ಮೇಡಮ್, ಬೀದರಿಂದ ಮೋಹನ್ ಮೇಡಮ್.
0: ಮೋಹನ್ ಅವರು ಕರೆ ಮಾಡ್ತಾರೆ. ಮೋಹನ್ ಅವರೇ, ನಿಮಗೆ ವಿರುದ್ಧ ಪದದ ಆಟವನ್ನ ಆಡಿಸ್ತಾ ಇದ್ದೀವಿ. ನೀವು ವಿರುದ್ಧ ಪದದ ಆಟವನ್ನ ಆಡುವಾಗ ಈಗ ನಾನು ಮೊದಲ ಪದ ಹೇಳ್ತೀನಿ, ಅದಕ್ಕೆ ವಿರುದ್ಧ ಪದವನ್ನ ಹೇಳಬೇಕು. 30 ಸೆಕೆಂಡುಗಳಲ್ಲಿ ಎಷ್ಟು ಹೇಳ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ. ನಿಮ್ಮ ಟೈಮರ್ ಸೆಟ್ ಮಾಡಿದ್ದೇವೆ, ನಿಮ್ಮ ಸಮಯ ಶುರುವಾಯ್ತು. ಅಕ್ಷಯ.

0: ಅನಕ್ಷಯ.
1: ಅಂಕುಶ.
0: ನಿರಂಕುಶ.
1: ಅಂಗಾಲು.
0: ಹಿಂಗಾಲು.
1: ಅಂಗೀಕಾರ.
0: ನಿರಂಗೀಕಾರ.
1: ಅಂಗೈ.
0: ಮುಂಗೈ.
1: ಅಂತರಂಗ.
0: ಬಹಿರಂಗ.
1: ಆದಿ.
0: ಅಂತ್ಯ.
1: ಅಕ್ಷರಸ್ಥ.
0: ಅನಕ್ಷರಸ್ಥ.
1: ಸಮಯ ಮುಗ್ದಿದೆ. ನಮ್ಮ ಮೋಹನ್ ಅವರು 1, 2, 3, 4, 5, 6, 7, 8 ಪ್ರಶ್ನೆಗೆ 1, 2, 3, 4, 5 ಸರಿ ಉತ್ತರ ಹೇಳ್ಬಿಟ್ಟಿದ್ದಾರೆ. ಅಕ್ಷಯಗೆ ಕ್ಷಯ ಹೇಳ್ಬೇಕಿತ್ತು, ಅಂಗಾಲುಗೆ ನೀವು ಹಿಂಗಾಲು ಅಂದ್ರಿ ಅಲ್ವಾ? ಅಂಗಾಲುಗೆ ಸಾಮಾನ್ಯವಾಗಿ ಮುಂಗಾಲು ಬರುತ್ತೆ ಅಲ್ವಾ? ಅಂಗೀಕಾರಗೆ ತಿರಸ್ಕಾರ ಅಂತ ಹೇಳ್ಬೇಕಿತ್ತು. ಅರ್ಜೆಂಟ್ ಅಲ್ಲಿ ಯಾವ್ದೋ ಒಂದ್ ಹೇಳಿದ್ರಿ, ಆದ್ರೆ ತುಂಬಾ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ನಡೀತು. ಪೀಟರ್ ಅವರು 8 ರಲ್ಲಿ 6 ಪ್ರಶ್ನೆಗೆ ಉತ್ತರ ಹೇಳ್ತಾರೆ, ಆಯ್ತಾ? ಮೋಹನ್ ಅವರು 8 ರಲ್ಲಿ 5 ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಹಾಗಾಗಿ ಪೀಟರ್ ಅವರೇನೇ ನಿಮ್ಗಿಂತ ಮೇಲೆ ಒಂದು ಮೇಲುಗೈಲಿದ್ದಾರೆ ಅಂತ ಹೇಳ್ತಾ, ಬಹುಶಃ ಪೀಟರ್ ಮತ್ತೆ ಯೋಗೇಶ್ವರಿ ಇಬ್ಬರನ್ನು ಒಂದೇ ರೀತಿಯ ಇದರಲ್ಲಿ ಅವರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡೋಣ. ಯಾಕೆಂದ್ರೆ 9 ರಲ್ಲಿ 6 ಹೇಳಿದ್ದಾರೆ, ಇನ್ನೊಬ್ರು 8 ರಲ್ಲಿ 6 ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಡಿಸಿಷನ್ ಕಷ್ಟ ಆಗ್ತಾ ಇದೆ. ಇಬ್ಬರನ್ನು ಕೂಡ ನಾವು ವಿಜೇತರು ಅಂತ ಘೋಷಿಸ್ತಾ ಇದ್ದೀವಿ, ಮೋಹನ್ ಅವರು 2ನೇ ವಿಜೇತರು ಅಂತ ಘೋಷಿಸ್ತಾ ಇದ್ದೀವಿ. ಚೆನ್ನಾಗಿ ಆಟ ಆಡಿದ್ದೀರಾ ಎಲ್ಲರೂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಿಮ್ಮ ಪರಿಚಯ ಹೇಳಿ.
2: ದುಮ್ಮೆನಹಳ್ಳಿಯಿಂದ ನಿರ್ಮಲಾ.
1: ನಿರ್ಮಲಾ ಅವರು ಕರೆ ಮಾಡಿರ್ತಾರೆ. ನಿರ್ಮಲಾ ಅವರು, ನಾವು ನಿಮ್ಗೆ ಗಾದೆಗಳ ಆಟವನ್ನ ಆಡಿಸ್ತಾ ಇದೀವಿ ಈಗ, ಆಯ್ತಾ? ನಾನು ಅರ್ಧ ಹೇಳ್ತೀನಿ, ನೀವು ಅದರ ಮುಂದುವರಿದ ಭಾಗ ಹೇಳ್ಬೇಕು. ಅಡ್ಡಗೋಡೆ ಸಮಯ ಶುರುವಾಯ್ತು. ಅಡ್ಡಗೋಡೆ ಮೇಲೆ
2: ದೀಪ ಇಟ್ಟಂತೆ.
1: ಅತಿ ಆಸೆ.
2: ಗತಿ ಕೇಡು.
1: ಅಜ್ಜಿಗೆ ಅರಿವೆ ಚಿಂತೆ. ಅಡಕೆ ಕದ್ರು ಕಳ್ಳ.
2: ಆನೆ ಕದ್ರು ಕಳ್ಳ ಅಂತ.
1: ಅಲ್ಪವಿದ್ಯಾ
2: ಮುಖಭಂಗ ಅಂತ ಮೇಡಮ್.
1: ಅಲ್ಪನ ಸಂಘ. ಮುಗ್ದಿದೆ. 1, 2
2: ಅಭಿಮಾನ ಭಂಗ ಮೇಡಮ್. ಅದು
1: ಮುಗ್ದು ಹೋಯ್ತಲ್ಲ, ಸಮಯ ಮುಗ್ದೋಯ್ತು. ನಿರ್ಮಲಾ, ಏನಾಯ್ತು ಅಂದ್ರೆ, ಅಜ್ಜಿಗೆ ಅರಿವೆ ಚಿಂತೆ, ಮೊಮ್ಮಗಳಿಗೆ ಮದುವೆ ಚಿಂತೆ, ಅಲ್ಪವಿದ್ಯಾ ಮಹಾಗರ್ವಿ, ಅಲ್ಪನ ಸಂಘ ಅಭಿಮಾನ
2: ಭಂಗ.
1: ನೀವೇನ್ ಮಾಡಿದ್ರಿ, 5 ರಲ್ಲಿ 5 ರಲ್ಲಿ ನಮಗೆ 2 ಸರಿ 3 ಸರಿ ಉತ್ತರ ಹೇಳಿರ್ತೀರ, ಆಯ್ತಾ? ಚೆನ್ನಾಗಿ ಆಟ ಆಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಗಾದೆಯ ಆಟವನ್ನ ಆಡ್ತಾ ಇದ್ದೀರಾ, ನಿಮ್ಮ ಟೈಮರ್ ಅನ್ನ ಸೆಟ್ ಮಾಡಿದ್ದೇವೆ, ಸಮಯ ಶುರುವಾಯ್ತು. ಅಂಕೆ ಇಲ್ಲದ ಕಪಿ
3: ಸಂಖ್ಯೆ ಇಲ್ಲದವನು.
1: ಅಂಗೈ ಹುಣ್ಣಿಗೆ
3: ಅಸ್ತವ ತೋರಿಸಿದ.
1: ಆತುರಗಾರನಿಗೆ
3: ಬುದ್ಧಿಮಟ್ಟ.
1: ಆನೆ ಭಾರ ಆನೆಗೆ
3: ಅಂಕುಶ ಕಂಡರೆ.
1: ಇಲಿ ಹೋಯ್ತು ಅಂದ್ರೆ
3: ಹುಲಿನೇ ಹೋಯ್ತು.
1: ಉಪ್ಪು ತಿಂದವನು
3: ನೀರು ಕುಡಿಯಲೇಬೇಕು.
1: ಉಂಡ ಮನೆಗೆ
3: ದ್ರೋಹ ಮಾಡಬೇಡ.
1: ನಿಮ್ಮ ದಯವಿಟ್ಟು ನಿಮ್ಮ ಹೆಸರು ಹೇಳಿ.
3: ಸ್ವರಾಜ್ ಕುಮಾರ್.
1: ಸ್ವರಾಜ್ ಅವರು 1, 2, 3, 4, 5 ನೀವು ಮೊದಲಿಗೆ ಹೇಳಲಿಲ್ಲ, ಅಂಕೆ ಇಲ್ಲದ ಕಪಿ ಲಂಕೆ ಸುಟ್ಟಿತು, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. 1, 2, 3, 4, 5, 6, 7 ಪ್ರಶ್ನೆಯಲ್ಲಿ ನೀವು 4ಕ್ಕೆ ಸರಿಯಾಗಿ ಉತ್ತರ ಹೇಳಿರ್ತೀರ. ಸ್ವರಾಜ್ ಅವರು ಈ ಒಂದು ಗಾದೆಯ ಆಟದಲ್ಲಿ ಗೆದ್ದಿರ್ತಾರೆ. ನಿರ್ಮಲಾ ಅವರು 2ನೇ ಸ್ಥಾನ. ಇನ್ನೊಬ್ರಿಗೆ ಆಟಾಡಿಸ್ಬೇಕು ಅಂದ್ರೆ ಇವತ್ತು ಕಾರ್ಯಕ್ರಮದ ಅವಧಿ ಮುಗ್ದಿದೆ. ಮುಂದಿನ ದಿನಗಳಲ್ಲಿ ರೇಡಿಯೋ ಮಾಸ್ಟರ್ ಮತ್ತೊಮ್ಮೆ ಆಟ ಆಡಿಸ್ಲಿಕ್ಕೆ ಬರ್ತಾರೆ ಅಂತ ಹೇಳ್ತಾ, ಇವತ್ತು ಆಡಿದ ಎಲ್ಲ ಖಿಲಾಡಿಗಳಿಗೆ

0: ಅಭಿನಂದನೆಗಳು, ಗೆದ್ದವರಿಗೂ ಕೂಡ ಅಭಿನಂದನೆಗಳು. ಎಲ್ಲರಿಗೂ ಶುಭರಾತ್ರಿ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
3: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ ಫೋಟೋ ತೆಗೆದುಕೋ.
2: ನೀವ್ಯಾರು?
4: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಇದುವರೆಗೆ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕರೆ ಮಾಡಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು.

0: ಆಕಾಶವಾಣಿ ಹಾಸನ ಎಫ್ಎಂ ಗಜಲ್ಗಳ ಕಾರ್ಯಕ್ರಮ ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಈಗ ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಹಾಸನ.

ಮುಖ್ಯ ಪಾತ್ರದಲ್ಲಿ ರವಿಚಂದ್ರನ್, ಮೋಹಿನಿ, ಶ್ರೀನಾಥ್ ಹಾಗೂ ಇತರರು. ಸಂಗೀತ ಹಂಸಲೇಖ. ನಿರ್ದೇಶನ ಡಿ ರಾಜೇಂದ್ರ ಬಾಬು. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಶ್ರೀರಾಮಚಂದ್ರ.

0: గీతా బాయలి, నేను యార మగళు?
1: నిమ్ జీప్ డ్రైవర్ మగళు.
0: నేనేనిల్లి?
1: ఈ ఎస్టేట్ అల్లి కూలి ఆడు.
0: నాని యారు?
1: ఈ ఎస్టేట్ యజమాన్రు.
0: శ్రీరామ?
1: నీ మగ.
0: నేనొప్ప కూలియాడు, నన్న మగన్ జతే ప్రీతి ప్రేమ అంత చెక్కందాడోదు నినగ సరినా?
1: ఇల్ల యజమాన్రి, నన్ను ఆ ధర యావత్తు నడ్కొండిల్ల. అవరే
0: నోడో, ನನ್ ಮಗ ಒಬ್ಬ ಪೆದ್ದ, ಅವನಿಗೆ ಪ್ರೀತಿ ಪ್ರೇಮದ ಬಗ್ಗೆ ಏನೂ ಗೊತ್ತಿಲ್ಲ. ನಿನ್ನ ಹತ್ತು ಬಸ್ನಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು, ಇಲ್ಲದೆ ಹೋದ್ರೆ ಗುಡ್.
2: ಆ ಸೋಫಾ ಸೂಜಿ ಇಟ್ಬಿಟ್ನ, ಆಮೇಲೆ ಅವ್ರಿಗೆ ಧಾರವಾಡ ಮೇಲೆ ಧೈರ್ಯವಾಗಿ ಹೇಳ್ಬಿಟ್ಟೆ, ಅಷ್ಟೇ ಎಲ್ಲರೂ ಕೋಪ ಬಂದ್ಬಿಡ್ತು.
1: ನೀನ್ ಯಾಕೆ ಹಾಗೆಲ್ಲ ಮಾಡಿದೆ?
2: ಹಾಗೆಲ್ಲ ಮಾಡಿದ್ರೆ ಮದುವೆಯಾಗಿ ನಿಲ್ಸೋದು.
1: ಮದುವೆ ಯಾಕೆ ನಿಲ್ಲಿಸ್ಬೇಕು? ನೀನ್ ಅಂತಸ್ತಿಗೆ ಐಶ್ವರ್ಯಕ್ಕೆ ಅವ್ರು ಸರಿಯಾದ ಜೋಡಿ ಅಲ್ವಾ?
2: ನೀನೇನು ಹೇಳ್ತಾ ಇದ್ಯಾ? ನಿನ್ ಮದುವೆ ಮಾಡ್ಕೊಳ್ಳೋದೋಸ್ಕರ ಆ ಕುಕ್ಕಡಿಗೆ ದಿನ ಒಂದ್ ಗೀಟು ಒಂದ್ ಸೊಳ್ಳೆ ಕೊಡ್ತಾನೆ ಹೇಳ್ತೀನಿ ಹೊಸ ಐಡಿಯಾಗೋಸ್ಕರ.
1: ನೋಡು, ನಾನೊಬ್ಬ ಕೂಲಿ ಆಡು, ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋಕೆ ನಿಮ್ಮಪ್ಪ ಖಂಡಿತ ಒಪ್ಕೊಳ್ಳಲ್ಲ.
2: ಆ ದದ್ದಿಯಾರ ಒಪ್ಕೊಳ್ಳೋದಕ್ಕೆ ನಿನ್ನ ಮದುವೆ ಮಾಡ್ಕೊಳ್ಳೋದು ನಾನ್ ತಾನೆ.
1: ನೋಡು ಶ್ರೀರಾಮ್, ನಾನ್ ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ, ನನ್ನ ಮೇಲೆ ನೀನು ಆಸೆನ ಇಟ್ಕೋಬೇಡ. ಸುಮ್ನೆ ನಿಮ್ಮಪ್ಪ ನೋಡಿದ ಹುಡುಗಿನೆ ಮದುವೆ ಮಾಡ್ಕೊ.
3: ಅಲ್ಕಾ, ನನ್ನ ಮಗ ದಿಢೀರ್ ನಿನ್ ಕೆಲಸ ಬಿಟ್ಟು ಹೋಗೋ ಅಂದ್ಬಿಟ್ಟ, ನೀ ಎತ್ತಿಲ್ದ ಮನುಷ್ಯ.
1: ಏನಪ್ಪ ಅದು, ಗೊಣಕ್ತಾ ಇದೀಯಾ? ಏನಾಯ್ತು?
3: ನೋಡಮ್ಮ, 20 ವರ್ಷದಿಂದ ಕತ್ತೆ ತರ ದುಡಿತಾ ಇದ್ದೀನಿ. ನಿನ್ನೆ ಸಂಜೆ ಒಂದ್ ಕಡೆ ಕಾರ್ ಆಕ್ಸಿಡೆಂಟ್ ಆಗಿ ಜಖಮ್ ಆಗ್ಬಿಡ್ತು ಅಂತ ನನ್ನ ಕೆಲಸದಿಂದ ಕಿತ್ತಾಕ್ಬಿಟ್ಟ.
1: ಅದಕ್ಕೆ ಯಾಕಪ್ಪ ಸಿಟ್ಟಾಗ್ತಿದ್ಯಾ? ಬೇರೆಯವ್ರ ಹತ್ರ ಕೆಲ್ಸಕ್ ಹೋದ್ರಾಯ್ತು.
3: ಈ ಎಸ್ಟೇಟ್ ನಲ್ಲಿ ಅವನು ಬಿಟ್ರೆ ಬೇರೆ ಯಾರ ಹತ್ರ ಅಮ್ಮ ಕಾರ್ ಇದೆ? ಕಾರ್ ಓಡಿಸೋದೊಂದು ಬಿಟ್ರೆ ನನಗೆ ಬೇರೆ ಯಾವ ಕೆಲಸ ಗೊತ್ತಿದೆ ಹೇಳು. ಆ ನನ್ನ ಮಗನ ಮೇಲೆ ಮಾತ್ರ ನಾನು ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ.
0: ರೇ ಮ್ಯಾನೇಜರ್, ಬನ್ರಿ ಇಲ್ಲಿ.
4: ಸರ್.
0: ಏನ್ರಿ ಇದು? ಆ ಮೇಸ್ತ್ರಿ ಕೂಲಿ ಮಾಡೋ ಹೆಣ್ಮಕ್ಳ ಹತ್ರ ಕೆಟ್ಟದಾಗ ನಡ್ಕೋತಾನಂತೆ?
4: ಛೇ, ಅವನ ಅಂಥವನಲ್ಲ, ತುಂಬಾ ಒಳ್ಳೆಯವನು. ಅವನ ಹಾಗೆ ನಡ್ಕೋತಾನೆ ಅಂತ ನನ್ನ ಹತ್ರ ಯಾರು ಕಂಪ್ಲೇಂಟ್ ಮಾಡ್ಲಿಲ್ವಲ್ಲ ಸರ್?
0: ಯಾರು ಬಂದು ನಿಮ್ಮನೆ ಹತ್ರ ಕಂಪ್ಲೇಂಟ್ ಮಾಡೋದಿಲ್ಲ, ಅಲ್ಲೇ ಇದ್ದು ನೀವೇ ತಿಳ್ಕೋಬೇಕಾಗಿತ್ತು. ಅದ್ ಸರಿ, ನಿನ್ನೆ ಸೊಪ್ಪು ಕತ್ತರಿಸಿ ಲಾರಿಗೆ ಲೋಡ್ ಮಾಡೋವರೆಗೂ ನಾನು ಅಲ್ಲೇ ಇದ್ದೆ. ಆಮೇಲೆ ಅದನ್ನ ಹಡಗು ಲೋಡ್ ಮಾಡುವಾಗ ರಿಜೆಕ್ಟ್ ಆಯ್ತಂತಲ್ಲ, ಯಾಕೆ ಹಾಗಾಯ್ತು? ಏನೋ ಗೋಲ್ಮಾಲ್ ನಡೆದಿರ್ಬೇಕು ತಾನೆ?
4: ಛೇ ಛೇ, ಐ ಆಮ್ ವೆರಿ ಸಾರಿ ಸರ್, ಅದು ಹೇಗೆ ನಡೀತು ಅಂತ ನನಗೆ ಗೊತ್ತಾಗಲಿಲ್ಲ.
0: ಶಟ್ ಅಪ್. ನಿಮಗ್ ಗೊತ್ತಾಗಲ್ಲ ಅಂದ್ರೆ ನಾನು ನಂಬೋದಿಲ್ಲ. ಇದ್ರಲ್ಲಿ ನಿಮ್ ಕೈವಾಡನು ಇರಲೇಬೇಕು. ಈ ವ್ಯವಹಾರದಿಂದ ನನಗೆ 10 ಲಕ್ಷ ರೂಪಾಯಿ ಲಾಸ್ ಆಗಿದೆ
4: ಸರ್. ನಾನು ನಿಜವಾಗ್ಲೂ ನಿರಪರಾಧಿ ಸರ್.
0: ಹೌದಾ? ಅದನ್ನ ನಾನು ನಂಬೇಕಾ? ನೀವು ನಿರಪರಾಧಿ ಅಂತ ನಾನು ನಂಬೇಕಾದ್ರೆ ಇನ್ನು ಒಂದು ವಾರದೊಳಗೆ ಅವನು ಯಾರ ಅಪರಾಧಿನೋ ನನ್ನ ಮುಂದೆ ಕರ್ಕೊಂಬಂದ್ ನಿಲ್ಲಿಸ್ಬೇಕು. ಇಲ್ದೆ ಹೋದ್ರೆ ನಿಮ್ಮನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಬೇಕಾಗತ್ತೆ. ಮೈಂಡ್ ಯು.
4: ನೀವು ಹೂ ಅನ್ನಿ, ಈಗಲೂ ಯಜಮಾನ ಮುಗಿಸ್ಬಿಡ್ತೀನಿ, ಆಮೇಲೆ ಆ ಪೆದ್ದ ನೋಡ್ಕೊಂಡ್ರ ಆಯ್ತು.
5: ಒಬ್ಬರಿಗೊಬ್ಬರು ಇವರಿಬ್ಬರಿಗೊಬ್ಬರು ಹಣ ನುಂಗಲು ಮೂವರು ಹೊಂಚು ಹಾಕಿದರು. ಹಣದ ಆಸೆಗೆ ಗುಣ ಆಚೆಗೆ ಎಸೆದು ಧಣಿ ಹೆಣವ ನೋಡಲು ಸಂಚು ಮಾಡಿದರು.
4: ಅವನ್ನ ಮುಗಿಸ್ಬಿಡು.

0: ಡಾಕ್ಟ್ರೆ, ಈಗ ಹೇಗಿದೆ? ಟೌನ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣವಾ?
1: ಬೇಡ ಬೇಡ, ಎದೆಗೆ ತುಂಬಾ ಏಟ್ ಬಿದ್ದಿದೆ, ಸ್ವಲ್ಪ ಅಲ್ಗಾಡಿದ್ರು ಪ್ರಾಣಕ್ಕೆ ಅಪಾಯ. ನೋವು ಕಡಿಮೆ ಆಗೋ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಲಿ.
2: ಡಾಕ್ಟ್ರೆ, ಗದ್ದೆಗೇನು ತೊಂದರೆ ಇಲ್ವಾ?
1: ಇಲ್ಲ.
2: ಪರವಾಗಿಲ್ವಾ?
1: ಪರವಾಗಿಲ್ಲ.
2: ಅಂದ್ರೆ ನಾನು ಗೋಲಿ ಆಡಕ್ ಹೋಗ್ಬೋದಾ?
1: ಹೋಗಿ ಆಡ್ಕೊಳ್ಳಿ.
2: ಏನ್ ಡಾಕ್ಟರ್ ನೀವು, ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ಹೋಗ್ಬೋದು.
0: ಫೋನ್ ಹೇಳಿದ ಕೆಲಸ ಸರಿಯಾಗಿ ಮಾಡಕ್ ಆಗಿಲ್ವಾ?
3: ನಾನು ಜೋರಾಗಿ ಹೊಡೆದೆ ಸರ್, ಉಸಿರು ನಿಂತೋಗಿದ್ದು ನೋಡಿ ಅವ್ರು ಸತ್ತೋದ್ರು ಅಂತ ತಿಳ್ಕೊಂಡೆ ಸರ್. ಪ್ರಜ್ಞೆ ತಪ್ಪೋಗಿತ್ತು ಅಂತ ಕಾಣುತ್ತೆ.
4: ಅಯ್ಯೋ ಪಾಪಿಗಳ, ದೊಡ್ಡ ಯಜಮಾನರು ನೀವ ಹೊಡೆದಿದ್ದು?
0: ನಿಧಾನವಾಗಿ ಮಾತಾಡು.
4: ಅಯ್ಯೋ ಪಾಪಿಗಳ, ದೊಡ್ಡ ಯಜಮಾನರು ನೀವ ಹೊಡೆದಿದ್ದು?
0: ಸುಮ್ಮನೆ ನಿಂತ್ಕೊಡು.
3: ಪೊಲೀಸ್ ಬಂದಿದ್ರ?
0: ಎಸ್ ಬಂದಿದ್ರು. ಯಾರಿಗೂ ತೊಂದರೆ ಆಗಿರೋ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆದ್ರೆ ಯಜಮಾನ ಬದುಕ್ ಬಿಟ್ರೆ ನಮಗ್ ತೊಂದರೆ ತಪ್ಪಿದ್ದಲ್ಲ
3: ಸರ್. ಡಾಕ್ಟರ್ ಏನ್ ಹೇಳುದು?
0: ಕೇಸು ತುಂಬಾ ಸೀರಿಯಸ್ ಆಗಿದೆ ಅಂದ್ರು.
4: ಅಲ್ರಪ್ಪ, ದೊಡ್ಡ ಯಜಮಾನರು ಸತ್ತು ವಿಚಾರಣೆ ನಡೆದ್ರೆ ನಾವೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗತ್ತಲ್ಲಪ್ಪ. ನನ್ನ ಕೈಗಾಲೆಲ್ಲ ನಡೀತಾ ಇದೆ.
0: ಮುಟ್ಟಾಳ, ನಾನು ಅವತ್ತ ಹೇಳಿಲ್ವೇನ ನಿನ್ಗೆ, ನೀನ್ ಇಲ್ಲೇ ಇದ್ರೆ ಆಸ್ತಿಲಿ ಪಾಲ್ ಸಿಗುತ್ತೆ ಅಂತ?
4: ಅದಕ್ಕೆ ಕೊಲೆನೆ ಮಾಡ್ಬಿಡ್ಬೇಕೇನಪ್ಪ? ಅಯ್ಯೋ, ಇದೆಲ್ಲ ನನ್ ಯಾಕಪ್ಪ ಬೇಕಾಗಿತ್ತು?
0: ನೋಡು, ಯಜಮಾನ ಸತ್ರೆ ಅವನ ಮಗ ಪೆದ್ದ, ಅವನು ನೀನ್ ಹೇಳ್ದ ಕೇಳ್ತಾನೆ. ಅವನ್ನ ಸರಿಯಾಗಿ ನಿಭಾಯಿಸೋದು ನಿನ್ನ ಜವಾಬ್ದಾರಿ. ಇಲ್ಲ ಪೊಲೀಸ್, ಜೈಲ್ ಜ್ಞಾಪಕ ಇಟ್ಕೋ.
2: ಏನ್ದದಿ ನೀನು ಜಲ್ದಿ ಕರೆದ್ಬಿಟ್ಟೆ? ನೀನ್ ಕರಿತಾ ಹೋಗಿದ್ರೆ ಆದ್ದಲ್ಲಿ ನಾನೇ ಗೆಲ್ತಿದ್ದೆ. ಆ ಪುಟ ಎಷ್ಟು ಮೋಸ ಮಾಡ್ದನ್ ಗೊತ್ತಾ?
5: ಸಿಸ್ಟರ್, ನಾನ್ ನನ್ ಮಗನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವು ಸ್ವಲ್ಪ ಹೊರಗಡೆ
6: ಜಾಸ್ತಿ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಸರ್.
5: ನನಗ್ ಗೊತ್ತು
2: ಸದ್ಯ ಗೊತ್ತು ಅಂತ ಹೇಳ್ತಿದಾರಲ್ಲ, ಹೋಗು ಗೋ ಗೋ.
1: ಅವಳು ಹೊಟ್ಟು
2: ಏನು ಹೇಳ್ಬೇಕಂತಿದ್ದಲ್ಲ ಹೇಳು.
5: ರಾಮು, ನಾನ್ ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಕಣು. ನಾನಿನ್ ಹೆಚ್ಚು ದಿವಸ ಬದುಕಿರಲ್ಲಪ್ಪ.
2: ಏನೇನು ಅವಶ್ಯಕನೆಲ್ಲ ನೋಡ್ತಾ ನೀನು? ಡಾಕ್ಟರ್ ಯಾರು ಹೇಳಿದಾರೆ ನಿಂಗೇನು ಆಗಲ್ಲ ಅಂತ? ನೀನ್ ಸ್ವಲ್ಪ ಸುಮ್ಮನಿರು.
5: ಆ ಫೋಟೋದಲ್ಲಿರೋರು ಯಾರು ಗೊತ್ತಾ ನಿನ್ಗೆ?
2: ಅವಳ ನಮ್ಮ. ಏನಾಯ್ತು ನಿನ್ಗೆ? ಏನೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು.
5: ಅವಳು ನಿನ್ನಮ್ಮ ಅಲ್ಲಪ್ಪ.
2: ಜ್ವರದಲ್ಲಿ ಏನೇನು ಒದರ್ತಾ ಇದೆಯಲ್ಲ ನೀನು. ನರ್ಸ್
5: ಕರಿಬೇಡ
2: ಸರ್. ಸರ್, ಸದ್ಯ ಬರಬೇಡ ಅಂತಿದ್ದಾರೆ, ನೀನು ಅಲ್ಲೇ ಇರು.
5: ಸತ್ಯವಾಗ್ಲೂ ಹೇಳ್ತಾ ಇದ್ದೀನಪ್ಪ, ಅವಳು ನಿನ್ನ ಅಮ್ಮ ಅಲ್ಲ, ನನ್ನ ಎರಡನೇ ಹೆಂಡತಿ ಕಣು.
2: ಅಯ್ಯಯ್ಯೋ, ಈ ಕೆಲಸ ಎಲ್ಲ ಮಾಡಿದ್ದೆ ನೀನು?
5: ನಾವು ಬೆಂಗಳೂರಲ್ಲಿದ್ದಾಗ ನಿಮ್ಮಮ್ಮನ ಗೊತ್ತಿಲ್ದೇನೆ ನಮ್ ಸಂಬಂಧ ಬೆಳೆದೋಯ್ತು. ನಿನ್ ನಿಜವಾದ ಅಮ್ಮನ ಹೆಸರು ರಾಜಲಕ್ಷ್ಮಿ ಅಂತ.
2: ಅಯ್ಯಯ್ಯೋ,
5: ಅವಳೀಗ ಬೆಂಗಳೂರಲ್ಲೇ ಇದ್ದಾಳೆ. ರಾಮು, ನಿನಗೊಬ್ಬ ಅಣ್ಣನೂ ಇದ್ದಾನ ಕಣು, ಅವನ ಹೆಸರು ಚಂದ್ರ ಅಂತ. ನೀವಿಬ್ರು ಅವಳಿ ಜವಳಿ ಮಕ್ಕಳು. ಈ ಪ್ರಪಂಚದಲ್ಲಿ ಯಾರು ಎರಡು ಸಂಸಾರ ನಡೆಸ್ತಾನೆ ಇಲ್ವಾ? ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಲಕ್ಷ್ಮಿ, ಇದರಿಂದ ನನಗ್ ನಿನ್ ಮೇಲೆ ಪ್ರೀತಿ ಏನ್ ಕಮ್ಮಿ ಆಗೋದಿಲ್ಲ.
7: ನೋಡಿ, ಯಾವುದೇ ಕಾರಣಕ್ಕೂ ನಿಮ್ ಪ್ರೀತಿನ ಇನ್ನೊಬ್ಬಳ ಜೊತೆಲಿ ಹಂಚ್ಕೊಳ್ಳಕ್ಕೆ ನಾನು ಒಪ್ಪೋದಿಲ್ಲ.
5: ಲಕ್ಷ್ಮಿ ಲಕ್ಷ್ಮಿ, ನನ್ ಮಾತು ಕೇಳು. ಅವಳು ನನ್ನೇ ನಂಬ್ಕೊಂಡಿದ್ದಾಳೆ. ಈಗ ನಾನು ಅವಳು ಕೈ ಬಿಟ್ರೆ ಅವಳ ಆತ್ಮಹತ್ಯೆನೆ ಮಾಡ್ಕೋತಾಳೆ. ಅವಳಗ್ ನನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು.
7: ನನಗೂ ಅಷ್ಟೇ ರೀ, ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ ಹೇಳಿ. ಅವಳಿಗೆ ಅಷ್ಟು ಇಷ್ಟು ಹಣ ಕೊಟ್ಟು ಆ ಸಂಬಂಧನ ಕಳ್ಕೊಂಡ್ಬಿಡಿ.
5: ಲಕ್ಷ್ಮಿ, ನಿನ್ನ ಹತ್ರ ಹಣ ಇದೆ ಅನ್ನೋದಕ್ಕೋಸ್ಕರ ಆತರ ಮಾತಾಡ್ಬೇಡ. ಆ ಬಡ ಹುಡುಗಿಗೆ ನಂಬಿಕೆ ದ್ರೋಹ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ.
7: ನನಗೂ ಮಾತ್ರ ದ್ರೋಹ ಮಾಡ್ಬೋದಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಎರಡಲ್ಲೇ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು ಅವಳ ಜೊತೆಯಲ್ಲಿ ಸಂಸಾರ ಮಾಡಿ, ಇಲ್ಲ ನನ್ ಜೊತೆಯಲ್ಲಿ ಸಂಸಾರ ಮಾಡಿ, ಇದೇ ನನ್ನ ಕೊನೆ ನಿರ್ಧಾರ.
5: ಲಕ್ಷ್ಮಿ, ನನಗೆ ನಿಮ್ಮಿಬ್ರ ಜೊತೆನೂ ಸಂಸಾರ ಮಾಡೋದಕ್ಕೆ ಆಸೆ. ಅದು ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಅವಳ ಜೊತೆನೆ ಸಂಸಾರ ಮಾಡ್ತೀನಿ, ಇದೇ ನನ್ನ ನಿರ್ಧಾರ.

0: ಅದನ್ ಕೊಡೋದಿಲ್ಲ.
1: ಕೊಡೋದಿಲ್ಲ ಅಂದ್ರೆ ಕಾನೂನಿನ ಪ್ರಕಾರ ತಗೋಬೇಕಾಗತ್ತೆ. ನಿನ್ನೆ ಎತ್ಕೊಂಡು ನಾನು ನೇರವಾಗಿ ಇಲ್ಲಿಗೆ ಬಂದೆ, ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ನಾನು ಈ ಎಸ್ಟೇಟ್ನ ಕೊಂಡ್ಕೊಂಡೆ. ಸದಾ ಹಣ ಹಣ ಅಂತ ಹಣದ ಅಮಲಿನಲ್ಲೇ ಇದ್ದ ನಾನು ನಿನ್ನನ್ನು ಸರಿಯಾಗಿ ಬೆಳೆಸಲಿಲ್ಲ, ನಿನ್ನ ಅಮ್ಮ ಅಣ್ಣನ ನೋಡೋ ಯೋಚನೆನೂ ಮಾಡಲಿಲ್ಲ. ಇಲ್ಲಿ ನಿಮ್ ಚಿಕ್ಕಮ್ಮಗೆ ಮಕ್ಕಳಾಗಲೇ ಇಲ್ಲ, ಅದಕ್ಕೆ ಅವಳು ನಿನ್ನ ತುಂಬಾ ಮುದ್ದಿಂದ ಸಾಕದ್ಲು.
2: ಹೌದದಿ, ನನ್ಗೆ 15 ವರ್ಷ ಆಗಿದ್ದಾಗ್ಲೂ ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದೆ ತಿನ್ನಿಸ್ತಾ ಇದ್ಲು.
1: ಶ್ರೀರಾಮು, ನನಗೆ ಇಲ್ಲಿರೋರು ಯಾರ ಮೇಲೂ ನಂಬಿಕೆ ಇಲ್ಲ.
3: ಬೇಡ,
1: ನೀನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಹೋಗಿ ನಿಮ್ಮಅಮ್ಮ ಅಣ್ಣನ ಹುಡುಕಿ ಕರ್ಕೊಂಡ್ ಬಾ. ಯಾಕೆಂದ್ರೆ ನಿಮ್ಮಅಮ್ಮ ತುಂಬಾ ಬುದ್ಧಿವಂತೆ, ನಿಮ್ಮಣ್ಣ ಚಂದ್ರನು ಅಷ್ಟೇ ಬುದ್ಧಿವಂತನಾಗಿ ಬೆಳೆಸಿರ್ತಾಳೆ. ರಾಮು, ನೀನು ಅವನು ಹುಡುಕಿ ಕರ್ಕೊಂಡ್ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು.
2: ಹುಟ್ಟು ಹೇಳಲ್ಲ ನಾನು. ಏನಾಯ್ತು ಸದ್ಯ?
1: ಒಂದ್ ಲೋಟ
2: ನೀರ ತಂದೆ ತಂದೆ ಸದ್ಯ. ನನಗೊಬ್ಬ ಅಣ್ಣ ಇದ್ದಾನೆ ಅಂದಲ್ಲ, ಅವನು ನಂತರ ಚೆನ್ನಾಗಿದ್ದಾನ? ಹ್ಮ್, ಸರಿ ತಗೊಂಡಿರು. ದದ್ದಿ ಐಟ್ ಲಕ ಆಕ್ಟ್ ಮಾಡ್ತಾ ಇದ್ದೀಯ ನೀನು. ಕಿಲ ಕಿಲ ಕಿಲೋ ಕಿಲ ಕಿಲ ಕಿಲೋ ದದ್ದೆ, ಸುಮ್ಮನೆ ಆಕ್ಟ್ ಮಾಡ್ಬೋದು, ತಗೊಂಡಿರು ತಗೋಪ್ಪ.
0: ದದೆ ದದೆ ದದೆ ದದೆ ದದೆ ದದೆ ದದೆ ನನ್ ಜೊತೆ ಮಾತಾಡ್ತದೆ.
4: ಯಜಮಾನ್ರ ಚಿಕ್ಕ ಯಜಮಾನ್ರ
2: ಯಾರದು? ಯಾರು
4: ನಿಮಗೆ ಸ್ವಾಮಿ ಹೇಳ್ತಾ ಇರೋದು ಚಿಕ್ಕ ಯಜಮಾನ್ರೆ ಅಂತ?
2: ಯಾರನ್ ಕರಿತಾ ಇದೆಯಾ ಕುಕ್ಕುಡು ನೀನು?
4: ನಿಮ್ಮನ್ನೇ ಸ್ವಾಮಿ,
2: ನಿಮ್ಮನ್ನ. ಇದಕ್ಕಿದ್ದಂಗೆ ಮರ್ಯಾದೆ ಎಲ್ಲ ಕೊಡ್ತಾ ಇದೀನಿ ನೀನು, ನನ್ಗೆ ಯಾಕೋ ಭಯ ಆಗುತ್ತಪ್ಪ.
4: ಅದೆಲ್ಲ ಯಜಮಾನ್ರ ಕಾಲದಲ್ಲಿತ್ತು, ಈಗ ಅವ್ರಿಲ್ವಲ್ಲ. ಈಗ ನಾವೆಲ್ಲ ನಿಮ್ ಹತ್ರ ತಾನೇ ಸಂಬಳಕ್ಕೆ ಬರ್ಬೇಕು, ಅದಕ್ಕೆ ಸ್ವಾಮಿ ಈ ಮರ್ಯಾದೆ ಚಿಕ್ಕ ಯಜಮಾನ್ರೆ.
2: ಎಲ್ಲಿ ಇನ್ನೊಂದ್ಸತಿ ಕರಿ.
4: ಚಿಕ್ಕ ಯಜಮಾನ್ರೆ,
5: ಗುಡ್ ಮಾರ್ನಿಂಗ್ ಚಿಕ್ಕ ಯಜಮಾನ್ರೆ.
2: ಓ, ನೀವು ನನ್ನನ್ನು ಇದೇ ತರ ಕರಿತೀರೋ?
5: ಹೌದು, ನಾನೊಬ್ಬನೇ ಅಲ್ಲ, ಎಸ್ಟೇಟ್ ನಲ್ಲಿ ಇರೋರೆಲ್ಲ ನಿಮ್ಮನ್ನು ಹೀಗೆ ಕರೆಯೋದು.
2: ಮತ್ತೆ ದದ್ದಿನಲ್ವಲ್ಲ
5: ಈ ಎಸ್ಟೇಟ್ಗೂ ನಿಮಗೂ ನಾವೊಂದು ದಾರಿ ಕಾಣಿಸ್ತೀವಿ ಅಂತ ಹೇಳಿಲ್ಲ ಅಷ್ಟೇ.
2: ಹಾಗಾದ್ರೆ ನನಗ್ 100 ರೂಪಾಯಿ ಕೊಡಬೇಕು, ಪುಟಂಗೆ 10 ರೂಪಾಯಿ ಕೊಡಬೇಕು. ಕೊಡಂಗಿದ್ರೆ ಮಾತ್ರ ನಾನು ಸೈನ್ ಮಾಡ್ತೀನಿ.
5: ಆಯ್ತು, ಕೊಡ್ತೀನಿ.
2: ಸರಿ. ಏನಿದು 1 ರೂಪಾಯಿದಲ್ಲಿ 5 ಸೊನ್ನೆ ಕೋಳಿ ಮೊಟ್ಟೆ ತರ ಇದೆಯಲ್ಲ.
5: ನೀವು ಮೊದಲು ಸೈನ್ ಮಾಡಿ, ಆಮೇಲೆ ಎಲ್ಲ ಹೇಳ್ತೀನಿ.
2: ಕೊಕ್ಕಡು
4: ಯಜಮಾನ್ರೆ,
2: ಈ ಚಕ್ಕಡಿಗೆ ಒಂದು ಸೈನ್ ಹಾಕ್ಲಾ.
4: ಸೈನ್ ತಾನೆ ಹಾಕಿ ಯಜಮಾನ್ರೆ.
2: ನೀನ್ ಹೇಳ್ತಾ ಇದೀಯ, ನಾನು ಹಾಕ್ತಾ ಇದ್ದೀನಿ.
4: ಹಾಕಿ ಹಾಕಿ.
2: ಇದ್ರಲ್ಲಿ ಏನೋ ತಪ್ಪಾಯ್ತಲ್ಲ. 1 ರೂಪಾಯಿದಲ್ಲಿ 5 ಸೊನ್ನೆ ಹಾಕಿದ್ರೆ ಎಷ್ಟು? 1, 10, 100. ಅಯ್ಯೋ, ಯಾಕೋ ತಲೆನೋವು ಬರ್ತಾಯ್ತಿಲ್ಲಪ್ಪ. ಹೆಂಗೋ, ನನಗ್ 100 ರೂಪಾಯಿ ಬಂದ್ರೆ ಸಾಕು, ಪುಟ್ಟಂಗ 10 ರೂಪಾಯಿ ಬಂದ್ರೆ ಸಾಕು. ಅಯ್ಯ, ಮ್ಯಾನೇಜರ್, ಯೋ ಮ್ಯಾನೇಜರ್, ಯೋ ಮ್ಯಾನೇಜರ್, ಯೋ.
5: ಏನ್ ಯಜಮಾನ್ರೆ?
2: ನಾನು ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ಬೇಕು.
5: ಯಾಕೆ?
2: ಅದೆಲ್ಲ ನಿನ್ಗೆ ಯಾಕೆ? ನಾನು ಹೋಗ್ಬೇಕಂದ್ರೆ ಹೋಗ್ಬೇಕು.
5: ಸಾರಿ, ಕಾರ್ ರೆಡಿ ಮಾಡ್ತೀನಿ, ಹೋಗ್ ಬರೋಣ.
2: ಬೇಡ ಬೇಡ, ನಾನು ಒಬ್ಬನೇ ಹೋಗ್ಬೇಕು. ಅದ್ ಯಾಕೆ ಹೋಗ್ಬೇಕಂತ ರೂಟ್ ಹೇಳು, ಅಷ್ಟೇ ನಿನ್ ಕೆಲ್ಸ.
5: ಇಲ್ಲಿಂದ ಮೈಸೂರಿಗೆ, ಅಲ್ಲಿಂದ ಬೆಂಗಳೂರಿಗೆ.
2: ಸರಿ, ಹಾಗಾದ್ರೆ ಇಲ್ಲಿಂದ ಮೈಸೂರಿಗೆ ಒಂದು ಬಸ್ ಟಿಕೆಟ್, ಅಲ್ಲಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಟಿಕೆಟ್. ನಾನು ತುಂಬಾ ಯೋಚನೆ ಮಾಡೋದಿದೆ, ಮಲ್ಕೊಂಡ್ ಬೆಚ್ಚ ಯೋಚನೆ ಮಾಡೋ ತರ ಒಂದ್ ಟ್ರೈನ್ ಟಿಕೆಟ್ ತಗೋಬೇಕು. ಏನು?
5: ಎಸ್ ಬಾಸ್.
2: ಹಾ ಬಾಸ್ ಬಾಸ್ ಗೋ ಗೋ. ದಡಿ ನನ್ ಮಗ ಯಾ ಮಾರ್ಬಿಟ್ಟ.
4: ಯೋ ಮ್ಯಾನೇಜರ್, ನಿಜವಾಗ್ಲೂ ನೀ ಡ್ಯಾಮೇಜರ್ ಕಣಯ್ಯ. ನಿನಗೆ ಹೊತ್ತು ಗೊತ್ತು ಇಲ್ದೆ ಒಂದೇ ಸಮನೆ ಕೂಗ್ತಾ ಇರ್ತೀಯ ಯಾವಾಗ್ಲೂ. ಇದಕ್ ಹೋಗುದಕ್ಕೂ ಬಿಡುದಲ್ವಲ್ಲ ಯಾ ನನ್ನ.
5: ಲೋ ಬಟ್ಟ, ಆ ಶ್ರೀರಾಮ ಇದ್ದಕ್ಕಿದ್ದಾಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಯಾಕೆ ಏನು ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ. ನನಗೆ ಯಾಕೋ ಅನುಮಾನ.
4: ಮೊದಲು ತೊಲಗಲಿ ಬಿಡಪ್ಪ, ಅವನು ಇಲ್ಲಿ ನಮ್ಮ ಕತ್ರಿ ಕೆಲಸಕ್ಕೆ ಅನುಕೂಲ ಆಗುತ್ತೆ.
3: ಆಗಲ್ಲ ಬಟ್ರೆ, ಸಾಯೋದಕ್ಕೆ ಮೊದಲು ಅವರ ಅಪ್ಪ ಅವ್ರ ಸಂಬಂಧಿಕರ ಅಡ್ರೆಸ್ ಏನಾದ್ರೂ ಕೊಟ್ಟಿರಬಹುದಾ ಅಂತ.
6: ನನಗೂ ಅದೇ ಅನುಮಾನ.
5: ಲೇ ಬಟ್ಟ, ಹೇಗಾದ್ರೂ ಮಾಡಿ ಆ ಶ್ರೀರಾಮನ ತಲೆ ಸವರಿ ನೀನೊಂದ್ ಸ್ವಲ್ಪ ಬಾಯ್ ಬಿಡ್ಸು ಮತ್ತೆ.
4: ಇಷ್ಟು ದಿವಸ ಅವರ ಅಪ್ಪನ ಬೆನ್ನು ಸವರ್ತಾ ಇದ್ದೆ, ಈಗ ಅವ್ರ ಮಗನ ತಲೆ ಸವರ್ಬೇಕು. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ.
2: ಏನು?
4: ನೀವು ಬೆಂಗಳೂರು ಯಾವಾಗ ಹೋಗ್ತೀರಾ?
2: ಕುಕ್ಕುಡೆ, ನಾನ್ ಬೆಂಗಳೂರು ಹೋಗೋ ವಿಷಯ ನಿನಗೆ ಯಾಕೆ ಗೊತ್ತಾಯ್ತು?
4: ದೊಡ್ಡ ಯಜಮಾನ್ರು ದೈವಾಧೀನರಾಗಕ್ ಮೊದಲು ನನಗೂ ಒಂದ್ ಮಾತು ಹೇಳಿದ್ರು.
2: ದದ್ದಿ, ನಾನ್ ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದೀನಿ ಅಂತಾನು ಹೇಳಿದ್ರ?
4: ಹೌದು ಹೇಳಿದ್ರು.
2: ನನಗೊಬ್ಬ ಅಣ್ಣ ಅಮ್ಮ ಇರೋ ವಿಷಯನೂ ಹೇಳಿದ್ರ?
4: ಅಮ್ಮನ
2: ದದ್ದಿನ ನಿಂಗೆ ವಿಷಯ ಹೇಳಲ್ವಾ?
4: ಅದು ಅದು ಅಣ್ಣನ ವಿಷಯ ಹೇಳಿದ್ರು ಹೊರತು ನಿಮ್ಮ ಅಮ್ಮನ ವಿಷಯ ಹೇಳಿರ್ಲ್ವಲ್ಲ.
2: ದದ್ದಿ ಸುಮ್ನೆ ನನ್ನ ಪೆದ್ದ ಪೆದ್ದ ಅಂತಿದ್ರು, ನನಗಿಂತ ಅವರೇ ಪೆದ್ರು. ನಿನಗೆ ಯಾವ ವಿಷಯ ಹೇಳ್ಬೇಕು ಅದನ್ನೇ ಹೇಳಿಲ್ಲ ನೋಡು.
4: ಹೌದು, ನೀವು ಬೆಂಗಳೂರಿಗೆ ಹೋದ್ಮೇಲೆ ಆ ಕಳ್ಳ ಮ್ಯಾನೇಜರ್ ನಿಮ್ಮ ಆಸ್ತಿಯಿಂದೆಲ್ಲ ನುಂಗಿ ನೀರು ಕುಡಿದ್ಬಿಟ್ರೆ?
2: ಹೌದಲ್ಲ, ಏನ್ ಮಾಡೋದೀಗ? ದದ್ದಿಬ್ಬರು ಯಾರು ನಂಬಡ ಆದಿದ್ದಾರೆ.
4: ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡು.
2: ಏನದಕ್ಕು ಕೂಡ
4: ಏನಿಲ್ಲ, ನೀನು ಇಲ್ಲೇ ಇದ್ದು ಬಿಡು. ನಿಮ್ಮಮ್ಮ ನಿಮ್ಮಣ್ಣ ಎಲ್ಲ ಇದ್ರು ಅವ್ರನ್ನ ನಾನು ಹುಡುಗಿ ಕರ್ಕೊಂಬರ್ತೀನಿ.
2: ಎಂತ ಒಳ್ಳೆ ಐಡಿಯಾ ಕುಕ್ಕುಡ. ಆದ್ರೆ ಈ ದಡಿಯ ಮ್ಯಾನೇಜರ್ ನೀನ್ ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರೆ?
4: ಊರಿಗೆ ಹೋಗ್ಬೇಕು, ಮದುವೆ ಇದೆ, ರಜಾ ಕೊಡಿ ಅಂತ ಕೇಳ್ತೀನಿ. ನೀನ್ ಅದಕ್ಕೆ ಅವ್ರ ಮುಂದೆ ರಜಾ ಕೊಡೋ ನಾಟಕ ಆಡಿಬಿಟ್ರೆ ಅಷ್ಟೇ ಸಾಕು.
2: ಎಂತ ಒಳ್ಳೆ ಐಡಿಯಾ ಕೊಟ್ಟೆ ಕುಕ್ಕುಡ.
4: ಅಪ್ಪ ನಟ ಭಯಂಕರ, ನಾನ್ ಹೇಳಿದ್ದೆಲ್ಲ ಮರೆತು ಬಿಡ್ಬೇಡ. ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ.
2: ಆಯ್ತು.
4: ಯಾಕೆಂದ್ರೆ ಇದು ಎಸ್ಟೇಟ್ ಬಂಗ್ಲೆ, ನಿನ್ನ ಹಳೆ ಕಿತ್ತೋದ ನಾಟಕ ಕಂಪನಿ ಸ್ಟೇಜ್ ಅಲ್ಲ.
7: ಏಯ್, ನಾಟಕದ ಕಂಪನಿ ಅವರು ಅಂತಂದ್ರೆ ಇಷ್ಟೊಂದು ಕೀಳಕ್ ಕಾಣ್ತೇನೆಯ? ನಿನ್ ಮೋತಿಗೆ ಇಷ್ಟು ಬರೇ.
4: ಇಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ, ಏನೋ ತಮಾಷೆಗೆ ಹೇಳ್ದೆ.
7: ಅಷ್ಟೇ ತಾನೇ? ಓಕೆನೇನೆ. ಸರಿ, ಈಗ ಏನಾಗ್ಬೇಕು?
4: ಇವಳು ನಿಮ್ಮಮ್ಮ, ನೀನು ಅವಳ ಮಗ, ನಿನ್ ಹೆಸರು ಚಂದ್ರ. ಈ ಮನೇಲಿದಾರಲ್ಲ ಚಿಕ್ಕ ಯಜಮಾನ್ರು ಶ್ರೀರಾಮ ಅಂತ, ಅವರಿಗೆ ನೀನು ಅಣ್ಣ.
7: ಗೊತ್ತಾಯ್ತೇನೆ, ಮರ್ತ್ಬಿಟ್ಟಿಯ, ನಾನು ನಿನ್ ಗಂಡ ಅಲ್ಲ, ನಿನ್ನ ಮಗ.
8: ನಾನ್ ಮರೆಯಲ್ಲಪ್ಪ, ನೀವು ಮರ್ತರು ಮರಿಬಹುದು. ಯಾಕೆಂದ್ರೆ ಮರು ನಿಮ್ಗೆ ಜಾಸ್ತಿ. ಅಕಸ್ಮಾತ್ ನೀವ್ ಯಾರ ಮುಂದಾದ್ರೂ ಹೋಗಲೇ ಬರಲೇ ಅಂತ ಕರ್ದು ಬಿಟ್ಟಿದಿ, ಇನ್ನು ನಾನ್ ನಿಮ್ಮನ್ನ ಹೋಗಲೋ ಬಾರಲ್ಲೋ ನನ್ನ ಮಗನೇ ಅಂತ ಕರೀಬಹುದು. ಯಾಕಂದ್ರೆ ನೀವು ನನಗೆ ಮಗ.
4: ಚಿಕ್ಕ ಯಜಮಾನ್ರೇ
2: ಕುಕ್ಕುಡ,
9: ಹಣದ ಆಸೆಗೆ ಇಲ್ಲಿ ಗಂಡನು ಹೆಂಡತಿ ಬಂದು ತಾಯಿಯ ಮಗನ ವೇಷ ಹಾಕಿದರು. ಬಾಡಿಗೆ ಅಮ್ಮನ ಜೊತೆ ಬಾಡಿಗೆ ಅಣ್ಣನ್ನು ಕಟ್ಟು ಕತೆಯ ಕಟ್ಟುತ್ತ ಮೋಸ ಮಾಡಿದರು.
4: ಅವರೇ ನಿಮ್ಮ ಅಣ್ಣ ಚಂದ್ರು, ಇವರೇ ನಿಮ್ಮ ತಾಯಿ ರಾಜಲಕ್ಷ್ಮಿ ಅವರು.
8: ನಿನ್ನ ಹೆತ್ತ ತಾಯಿ
2: ಅಮ್ಮ
8: ಬಾಪ ಅವರ ಮಗನೇ.
2: ಅಮ್ಮ ಅಮ್ಮ
8: ಮಗನೇ
2: ಅಮ್ಮ.
8: ಮಗನೇ, ನಾನು ನಿನ್ನ ನೋಡಿದಾಗ ನಿನ್ ಚಿಕ್ಕ ಮಗು.
2: ಹೌದಮ್ಮ.
8: ಹೌದಪ್ಪ, ನಿಮ್ಮಪ್ಪ ನನ್ ಕೇಳಿದ್ರ ಸಾಯೋ ಮಗ
2: ಕೇಳಿದ್ರು.
8: ಅವರು ನೋಡೋ ಭಾಗ್ಯ ಈ ಕಣ್ಣಿಗೆ ಇಲ್ದಂಗ ಆಗೋಯ್ತಲ್ಲೋ.
2: ಅಣ್ಣ
7: ನಾನೇ ಕಣೋ ನಿಮ್ಮ ಅಣ್ಣ,
2: ನಾನೇ ಕಣೋ ನಿನ್ ತಮ್ಮ.
4: ಚಿಕ್ಕ ಯಜಮಾನ್ರೆ, ನಾನು ಇಲ್ಲಿಂದ ಹೋದೋನೆ ಚಂದ್ರಿಗೆ ಹೇಳ್ದೆ ನಿಮ್ ತಂದೆಯವ್ರು ತೀರ್ಕೊಂಡ್ಬಿಟ್ರು ಅಂತ.
10: ಗೊಳಂತ ಹತ್ತು ಬಿಟ್ಟ, ಒಂದು ಲುಂಗಿ ಪೂರ್ತಿ ನೆಂದೋಯ್ತು.
4: ಆ ಕಡೆ ತಿರ್ಕೊಂಡಳ,
2: ಅಳ್ಬೇಡಲ್ಲ, ಈಗತ್ತ ಏನು ಪ್ರಯೋಜನ ಇಲ್ಲ. ಕಡೆ ಕಾಲದಲ್ಲಿ ದದ್ದಿ ಸಾಯುವಾಗ ನಿಜ ಹೇಳಿದ್ರಿಂದ ನಿಮ್ಮನ್ನೆಲ್ಲ ನೋಡ್ದಂಗ ಆಯ್ತು. ಇಲ್ದೆ ಹೋದ್ರೆ ನನಗೂ ಅವ್ರಂಗ ವಯಸ್ಸಾಗಿ ನನ್ನವರು ತನ್ನವರು ಅಂತ ಇಲ್ದೆ ಸಾಯ್ಬೇಕಾಗಿತ್ತು ಅನಾಥನಾಗಿ.
1: ನಂಗೆ ಕಣ್ಣಿಂದ ನೀರೇ ಹೊರಗೆ ಬರ್ತಿಲ್ಲ ಕಣು, ಒಳಗೆ ಹಿಂಗೋಯ್ತದನ್ನು.
4: ಲೇ ಭಟ್ಟ, ಯಾರು ಇವರು? ಇವರು ಚಿಕ್ಕ ಯಜಮಾನರ ಅಣ್ಣ ಚಂದ್ರರವರು, ಅವರು ಇವರ ತಾಯಿ ರಾಜಲಕ್ಷ್ಮಿ ಅವರು.
5: ಅಲ್ಲ, ದೊಡ್ಡ ಯಜಮಾನರ ಹೆಂಡತಿ ಒಬ್ರೇ ಒಬ್ರು, ಅವ್ರು ತೀರ್ ಹೋದ್ರು, ಅವ್ರು ಒಬ್ರೇ ಮಗ, ಇವರೇ ಇವರೆಲ್ಲ.
2: ದದ್ದಿ ಅದನ್ನೆಲ್ಲ ನಿಮ್ ಹತ್ರ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅದ್ ಅವಶ್ಯಕತೆ ನಿಮ್ಗಿಲ್ಲ, ಅದು ನನ್ಗೂ ಕುಕ್ಕಡಕ್ ಮಾತ್ರ ಗೊತ್ತು ಅಲ್ವೇನಮ್ಮ.
4: ಬೆಟ್ಟ, ಇವರೆಲ್ಲ ಯಾರು? ದೊಡ್ಡ ಯಜಮಾನರ
1: ಯಾರು?
4: ನೀವೇ. ಇವ್ರ್ಯಾರು? ಇವರು ಎಸ್ಟೇಟ್ ಮ್ಯಾನೇಜರ್ ಸಾಹೇಬ್.
5: ಗುಡ್ ಮಾರ್ನಿಂಗ್.
4: ಇವನು ಡ್ರೈವರ್, ಅವನು ಇಸ್ತ್ರಿ, ಮೇಸ್ತ್ರಿ.
2: ನೀವೆಲ್ಲ ಒಂದೇ ಸಮಯ ಸುಮ್ಮನೆ ಮಾತಾಡ್ತಾನೆ ಇದ್ರಲ್ಲ. ಅಣ್ಣ ಅಮ್ಮ ಬನ್ನಿ, ಮನೆ ಸುತ್ತ ತೋರಿಸ್ತೀನಿ.
7: ಲೋ ತಮ್ಮ, ಮನೇನ ಸುತ್ತಿ ತೋರ್ಸಕ್ಕಾಗೋದಿಲ್ಲ, ನಾವೇ ಸುತ್ಕೊಂಡು ನೋಡ್ಬೇಕು.
2: ನೋಡಮ್ಮ, ಅಣ್ಣ ಒಂಥರ ತಮಾಷೆ ಮಾತಾಡ್ತಾನಲ್ಲ. ಬಾಣ್ಣ
7: ನಡಿ. ಲೋ ಬೆಟ್ಟ, ಲಗೇಜ್ ಆಲ್ ಕೀಪ್ ಇನ್ ಮೈ ರೂಮ್.
4: ಡ್ಯಾಮೇಜರ್ ಹೇಗಿದೆ ನನ್ನ ಸೆಲೆಕ್ಷನ್?
5: ವಂಡರ್ಫುಲ್, ಚೆನ್ನಾಗಿ ಆಕ್ಟ್ ಮಾಡ್ತಾರೆ.
4: ಇವರಿಬ್ಬರಿಗೆ ದಿನ ಎರಡು ಊಟ ಒಂದ್ ತಿಂಡಿ, ತಲಾ 25 ರೂಪಾಯಿನಂತೆ, ಇಬ್ರಿಗೆ 50 ರೂಪಾಯಿ.
5: ಆಹಾ, ಎಲ್ಲಿ ಹಿಡ್ಕೊಂಡ್ ಬಂದಿಯೋ?
4: ನಾಟಕ ಕಂಪನಿಯಲ್ಲಿ ಸಿಕ್ಕಿದ್ರಪ್ಪ.
5: ಅಲ್ಲ, ಆ ದಡ್ಡ ಬಡ್ಡಿ ಮಗ ನಿಜವಾಗ್ಲೂ ಅಣ್ಣ ಅಮ್ಮ ಅಂತ ನಂಬಿಟ್ಟಿದಾನೆ ಕಣು. ಇನ್ ಮೇಲೆ ನಮ್ಮ ಪ್ಲಾನು ಸಕ್ಸಸ್.
7: ಲೋತಮ್ಮ, ಮ್ಯಾನೇಜರ್ಗೆ ಹ್ಯಾಗ ನೀರ್ ಕುಡಿಸ್ತೀನಿ ನೋಡ್ತಾ ಇರು. ಮ್ಯಾನೇಜರ್.
5: ಏನ್ ದೊಡ್ಡ ಯಜಮಾನ್ರ?
7: ನನ್ನ ತಮ್ಮನ ಹತ್ರ 1 ಲಕ್ಷ ರೂಪಾಯಿ ಚೆಕ್ ತಗೊಂಡಂತೆಲ್ಲ, ಯಾಕೆ?
5: ಸಂಬಳ ಕೊಡೋಕೆ.
7: ಯಾರ್ಯಾರಿಗೆ ಎಸ್ಟೇಟ್ ಕೊಟ್ಟೆ?
5: ಎಸ್ಟೇಟ್ ನಲ್ಲಿರೋರ್ಗೆಲ್ಲ ಕೊಟ್ಟೆ, ನಾನು ತಗೊಂಡೆ.
7: ಒಟ್ಟೆಷ್ಟಾಯ್ತು?
5: 38,000 ಚಿಲ್ಲರೆ ಆಗಿದೆ.
7: ಚಿಲ್ಲರೆ ಏನಯ್ಯ ಬಂತು? ಸರಿಯಾಗಿ ಲೆಕ್ಕ ಹೇಳು.
5: 38,298 ಆಗಿದೆ.
7: ಮಿಕ್ಕಿದ್ದು ಏನ್ ಮಾಡಿದೆ?
5: ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀನಿ.
7: ನಾನೇನಾದ್ರೂ ಲೆಕ್ಕನ ನಿನ್ನ ಕೇಳದೇ ಇದ್ರೆ ಏನಾಗ್ತಾಯ್ತು? ಲೋತಮ್ಮ, ಮ್ಯಾನೇಜರ್ 38,000 ರೂಪಾಯಿಗೆ 1 ಲಕ್ಷ ರೂಪಾಯಿ ಕೇಳ್ದ. ನೀನ್ ಯಾವ್ದಕ್ಕೆ ಏನಕ್ಕಿಂತ ಕೇಳದೆ ಸೈನ್ ಮಾಡ್ಬಿಡದ?
2: ನಾನ್ ಅವತ್ತೇ ಕೇಳ್ದೆ ಅಣ್ಣ, ಒಂದು ಪಕ್ಕದಲ್ಲಿ 5-0 ಯಾಕೆ ಅಂತ.
7: 5-0? 5-0 ಯಾಕೆ ಹಾಕ್ದೆ?
5: 5-0 ಹಾಕ್ದೆ ಹೋದ್ರೆ 1 ಲಕ್ಷ ಆಗೋದಿಲ್ವಲ್ಲ.
8: ಏನಯ್ಯ ಮ್ಯಾನೇಜರ್, ಏನು ಅರಿಯದ ಮಗುಗೆ ಮೋಸ ಮಾಡ್ತೀಯ? ಈಗ ಇವರು ಕೇಳ್ದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು?
2: ಏನಮ್ಮ, ಎದ್ದ ಮಗನ ಅವ್ರು ಇವ್ರು ಅಂತಿದ್ಯಲ್ಲ ನೀನು.
8: ರಾಜ, ಏನು ಅಂತಂದ್ರೆ, ಈಗ 4 ಜನ ಇದ್ದಾಗ ಮಕ್ಕಳಿಗೆ ನಾವು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು, ಆಗ ಅವರು ನಮಗ್ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಯಾರು ಇಲ್ದಾಗ ಬೇಕಾದ್ರೆ ಐ ರಾಸ್ಕಲ್ ಮುಟ್ಟಾಳ ಏನೋ.
7: ಮ್ಯಾನೇಜರ್ ನೋಡ್ತಾ ಇದ್ದೀಯಾ? ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ಸ್, ಇನ್ಮೇಲೆ ಲೆಕ್ಕನೆಲ್ಲ ನಾನೇ ನೋಡ್ತೀನಿ. ನಾನು ಏನ್ ಹೇಳ್ತೀನೋ ಅಷ್ಟು ಮಾಡಿದ್ರೆ ಸಾಕು. ಬ್ರಿಂಗ್ ಆಲ್ ದಿ ಟೇಬಲ್ಸ್ ಇನ್ ಮೈ ಫೈಲ್. ಐ ಸೈನ್, ಯು ಗೋ. Leave the files and take the tables, okay?
5: Yes, sir.
2: Anna, yes, chana English maatadthiyanna ninu?
7: Amma.
2: Anna.
7: Amma.
8: Anne.
7: Naan enadru ee estate ge varasdaran aagde hogiddidre, ee baddi makkalella ee estate na darwaadu peeda tara piece piece maadi nunga hakibittidru.
2: Anna, ee nanage ella artha aaytana. ಇಷ್ಟು ದಿವಸ ನಾನು ಯಾರಿಗೂ ತೋರಿಸ್ದೆ ಮುಚ್ಚಿಟ್ಟಿದ್ದು ತಗೊಂಡ.
7: ಏನು ಇದು?
2: ಬಾತ್ರೂಮ್ ಕೀಯಿಂದ ಹಿಡಿದು ಅಣದ್ಪೇಟ್ಗೆ ಕೀವರೆಗೂ ಎಲ್ಲ ಇದ್ರಲ್ಲಿದೆ ಅಂತ ದದ್ದಿ ನನ್ನ ಹತ್ರ ಹೇಳಿದ್ರು. ತಗೊಂಡ.
7: ನನಗೆ ಬೇಡತಮ್ಮ, ತುಂಬಾ ಭಾರ ಆಗುತ್ತೆ.
2: ನೋಡಮ್ಮ
8: ತಗೋರಾಜ.
7: ಉಡುಪ
2: ಅಪ್ಪ, ಇವತ್ತಿಗೆ ನನ್ ಭಾರ ಎಲ್ಲ ಹಿಡಿದೋಯ್ತು ಅಣ್ಣ. ಎಷ್ಟೆಷ್ಟು ಕೆಲಸ ಎಲ್ಲ ಬಿಟ್ಬಿಟ್ಟು ನಾನ್ ಪುಟ್ಟಿನ ಜೊತೆ ಗೋಲಿ ಆಡಕ್ ಹೋಗ್ಲಾ?
7: ಆಲ್ ದಿ ಮನಿ,
8: ಮೈ ಮನಿ, ಆಲ್ ದ ಮನಿ,
7: ಮೈ ಮನಿ, ಆಲ್ ದಿ ಮನಿ.
5: ವಜ್ರಮುನಿ.
7: ಅಲ್ಲಪ್ಪ ಇದು
5: ಫಾಲೋ ಮೀ,
7: ನಾನು ಹೇಳಿದೆ ನನ್ನ ಮಾತನ್ನೇ
8: ಫಾಲೋ ಮೀ
4: ಶ್ರೀರಾಮ.

0: ಆಗಲ್ಲ ಶ್ರೀರಾಮ, ನಿಮ್ಮಣ್ಣ ನಿನಗೆ ಶ್ರೀಮಂತ ಹುಡುಗಿ ತಂದು ಮದುವೆ ಮಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದ. ನೀನ್ ನೋಡಿದ್ರೆ ಬಡ ಹುಡುಗಿನ ಪ್ರೀತಿಸ್ತಾ ಇದೀಯಾ, ಅದಕ್ಕೆ ಅವನಿಗೆ ಕೋಪ ಬೈತಾನೆ.
1: ಅದೆಲ್ಲ ಏನೇ ಬೇಡ, ನನ್ ಗೀತಾಳ ಸುಂದರಿ, ಈ ಲೋಕದಲ್ಲಿ ಯಾರಾದ್ರೂ ಇದ್ದಾರ ಹೇಳು.
0: ನಿಜ ಕಣಯ್ಯ, ನೀನ್ ಹೇಳೋದು ನಿಜ, ಗೀತಾಳ ಅಷ್ಟು ಸುಂದರಿ ನಮ್ ಏರಿಯಾದಲ್ಲ ಯಾರೂ ಇಲ್ಲ. ಆದ್ರೆ ಅವಳನ್ನ ನಿಮ್ಮಮ್ಮ ನಿಮ್ಮಣ್ಣ ಒಪ್ಕೋಬೇಕಲ್ಲ. ನನಗೊಂದು ಐಡಿಯಾ ಹೊಳಿತಾ ಇದೆ.
1: ಅದೇನ್ ಹೇಳು, ನಿನಗೆ ಎಷ್ಟು ಚಿಲ್ಲರೆ ಬೇಕಾದ್ರೆ ಕೊಡ್ತೀನಿ.
0: ಚಿಲ್ಲರೆ ಈಗೇನು ಬೇಡ, ಬಂದ ಆಮೇಲೆ ತಗತ್ತೀನಿ. ದುಡ್ಡು ತಗೊಳ ವಿಷಯದಲ್ಲಿ ನಾನೇನ್ ಚಿಂತೆ ಮಾಡೋದಿಲ್ಲ. ನಿಮ್ಮಣ್ಣ ನಿಮ್ಮಮ್ಮಗೆ ನಾನು ಹೇಳ್ದಾಗ ಒಂದ್ ಕಾಗದ ಬರೀಬೇಕಲ್ಲ.
1: ಏನಂತ?
0: ಗೀತಾ ಜೊತೆಗೆ ನೀವು ನನ್ನ ಮದುವೆ ಮಾಡದೆ ಇದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಂತ.
1: ಆಗ ಬರ್ದ್ರೆ
0: ಹೆದರ್ಕೊಂಡು ಮದುವೆ ಮಾಡಿಬಿಡ್ತಾರೆ.
1: ಒಳ್ಳೆ ಐಡಿಯಾ, ಆದ್ರೆ ಇದಕ್ ಮುಂಚೆ ನಾನು ಯಾವತ್ತೂ ಈ ರೀತಿ ಲೆಟರ್ ಬರ್ದಿಲ್ವೇ?
0: ಬರೀದೇ ಇದ್ರೇನಂತೆ, ಹೊಸದಾಗ ಬರೀದಕ್ ಪ್ರಾರಂಭ ಮಾಡು. ಹೋಗು, ಒಂದ್ ಕಾಗದನು ಒಂದ್ ಪೆನ್ನು ತಗೊಂಡ್ಬಂದ್ಬಿಡಪ್ಪ.
1: ಸರಿ.
2: ಪ್ರೀತಿಯ ಅಣ್ಣ ಅಮ್ಮನಿಗೆ ನನಗೆ ಗೀತಾಳ ಜೊತೆ ಮದುವೆ ಮಾಡಲು ನಿರಾಕರಿಸಿದ್ದಕ್ಕೆ ನನ್ನ ಮನಸ್ಸು ಒಡೆದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಿದ್ದೇನೆ. ನನ್ನ ಸಾವಿಗೆ ನಾನೇ ಕಾರಣ. ಇಂತಿ ಶ್ರೀರಾಮ. ಏನಯ್ಯಾ ಮ್ಯಾನೇಜರು, ಮುಂದೇನಯ್ಯ ನಿನ್ ಪ್ಲಾನು?
3: ಪ್ಲಾನ್ ಮಾಡಿದೀನಿ. ಆ ಪೆದ್ದ ಶ್ರೀರಾಮನ್ನ ಯಾವ್ದಾದ್ರು ಬೆಟ್ಟದ ಮೇಲಿಂದನೋ ಇಲ್ಲ ಬಾವಿಗೋ ತಳ್ಳಿಬಿಡ್ಬೇಕು. ಆಮೇಲೆ ಪೊಲೀಸ್ನವ್ರಿಗೆ ಈ ಲೆಟರ್ ತೋರಿಸಿ ಕಂಪ್ಲೇಂಟ್ ಕೊಡ್ಬೇಕು. ಅವರು ಹೆಣಾನ್ ಹುಡುಕಿ ತಂದ ಮೇಲೆ ಅಯ್ಯೋಯ್ಯೋ ಅಮ್ಮಮ್ಮ ಅಂತ ಎದೆ ಬಡ್ಕೊಂಡು ಅಳ್ಬೇಕು. ಹಾಗೆ
2: ನಿಲ್ಸಯ್ಯ, ಏನ್ರಯ್ಯ ಹಿಂಗ್ ನಗ್ತೀರಾ? ನಿಮಗೇನು ಕರುಣೆನೇ ಇಲ್ವಾ? ಪಾಪ ಅನ್ಸಲ್ವೇನ್ರಯ್ಯ?
3: ಶಟಪ್. ಪಾಪ ಪುಣ್ಯ ನೋಡ್ಕೊಂಡಿದ್ರೆ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ.
4: ಅವ್ರ ಅಪ್ಪನ ಮುಗಿಸ್ದಾಗ ಇವನ್ನು ಮುಗಿಸ್ಬಿಟ್ರೆ ಅವ್ರ ಆಸ್ತಿನೆಲ್ಲ ನಾವೇ ಅನುಭವಿಸ್ಬೋದು.
2: ಅಲ್ರಯ್ಯ, ಒಂದು ಪಕ್ಷ ಶ್ರೀರಾಮನ ನಿಜವಾದ ಅಣ್ಣ ಅಮ್ಮ ಬಂದ್ಬಿಟ್ರೆ ಏನ್ ಮಾಡ್ತೀರಾ?
3: ಬಂದಾಗ ನೋಡ್ಕೊಳ್ಳೋಣ. ಗಮನ ಇಟ್ಟು ಕೇಳಿ, ಇನ್ನು ಮುಂದೆ ನೀವಿಬ್ರು ಬಹಳ ಹುಷಾರಾಗಿರ್ಬೇಕು. ನೀವು ಶ್ರೀರಾಮನ ಅಮ್ಮ ಅಣ್ಣ ಅಲ್ಲ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ಮಿಬ್ರನ್ನು ಕಚಕ್ಕನಿಸ್ಬಿಡ್ತೀನಿ.

0: ಅಲ್ಲಿ ದೊಡ್ಡ ಹಳ್ಳ ಇದೆ ಕಣ್ರು, ಅತ್ತ ಬರ್ಬೇಡ್ರಿ ಕಣ್ರು, ನಾನು ಹಿಂದೆ ಒಂದು ಸತ್ತ ಮಾಡ್ತೀನಿ ಕಣ್ರು. ಲೋ ಬೇಡ ಕಣ್ರು, ಲೋ ಲೋ ಲೋ ಲೋ ಡ್ರೈವರ್ ನಮ್ಮ ಅಪ್ಪ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ. ಲೋ ಲೋ ಲಿಂಗಪ್ಪ, ಲೋ ಲಿಂಗಪ್ಪ, ಲೋ ಬೇಡ ಕಣ, ಲೋ ಮ್ಯಾನೇಜರ್ ನನ್ನ ಲಾಸ್ಟ್ ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಕಣ, ನಮ್ಮ ಅಮ್ಮ ಅನ್ನೋದು ನಿಜವಾಗ್ಲೂ ಹೋಗೋದಿಲ್ಲ ಕಣ, ನಾನು ನನ್ನ ಸಾಯಿಸ್ಬೇಡ ಕಣ. ಲೋ ಲೋ ಲೋ ನೀನೇ ಆ ಲಿಂಗಪ್ಪನಿಗೆ ಹೇಳೋ, ಅವನು ಸಾಯಿಸ್ಬಿಡ್ತಾನೆ ಕಣ, ಅವ್ನು ನೋಡಿ ನನ್ಗೆ ಭಯ ಆಗುತ್ತೆ ಕಣ. ಲೋ ಲೋ ಲೋ ಲೋ ಮ್ಯಾನೇಜರ್ ನನ್ನ ಫ್ಯಾಕ್ಟ್ರಿ ಹೆಚ್ಚಿನಲ್ಲ ನೀವೇ ತಗೊಂಬಿಡೋ, ಇಲ್ಲಿ ತುಂಬಾ ಹಾಳ ಇದೆ ಕಣ, ಇಲ್ಲಿ ಬಿದ್ದ ಸತ್ತ ಬಿಡ್ತೀನಿ ಕಣ, ನಾನು ತುಂಬಾ ಹತ್ರ ಬರ್ಬೇಡ ಕಣ, ಇಲ್ಲಿ ಜಾರ್ತಾ ಇದೆ ಕಣ್ರು, ಬಿದ್ದ ಅಯ್ಯೋ ಬೇಡ ಕಣ್ರು. ಲೋ ಲೋ
1: ತಳ್ಳಬೇಡ ಇವನ್ನ,
0: ನಿಂದಮ್ಮ ಅಂತೀನಿ, ನನ್ ಸಾಯಿಸ್ಬೇಡ ಕಣ, ನಾನಾಗಿತ್ತ ಮದುವೆ ಮಾಡ್ಕೊಂಡು ಎಲ್ಲಾರು ಹೊರಟಿರ್ತೀನಿ, ಬಿಟ್ಬಿಡು ಬೇಡ ಕಣ, ನೀನು ಬಿಟ್ಬಿಡ ಬೇಡ ಕಣ.
2: ಮ್ಯಾನೇಜರೇ, ಮ್ಯಾನೇಜರೇ, ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡಬೇಡಿ, ಅವಳು ಯಾರಿಗೂ ಏನು ಹೇಳ್ದಂಗೆ ನಾನು ನೋಡ್ಕೊಳ್ತೀನಿ. ಗೀತಾ, ಗೀತಾ, ಗೀತಾ, ಗೀತಾ, ಮಾತಾಡಮ್ಮ, ಮಾತಾಡಮ್ಮ. ಅಯ್ಯೋ, ನನ್ನ ಮಗಳು ಮಾತಾಡ್ತಾ ಇಲ್ವಲ್ಲ, ಏನಾಯ್ತು ಗೊತ್ತಾಗ್ತಾ ಇಲ್ವಲ್ಲ. ಗೀತಾ ನಡಿಯಮ್ಮ, ಗೀತಾ ನಡಿಯಮ್ಮ, ನಡಿ ನಡಿ ನಡಿ.
1: ಹೇ ಲಿಂಗಪ್ಪ, ಇವನು ಮುಂದೆ ಮಾತಾಡ್ಲೇಬಾರ್ದು.
3: ಏನೋ ಇದು, ಪಿಕ್ಚರ್ ಹೋಗ್ಬಿಟ್ ಬರ್ತೀನಿ ಅಂತ ಹೇಳಿ ಇಷ್ಟು ಬೇಗ ಬಂದ್ಬಿಟ್ಟೆ.
0: ಅದನ್ ಯಾರು ನೋಡ್ತಾರಮ್ಮ, ಅದೊಂದು ಭೂತದ ಪಿಕ್ಚರ್, ಅದ್ರಲ್ಲಿ ಆ ಹುಡುಗಿ ಕಿರ್ಚ್ಕೊಳ್ಳೋದು ನಾಲ್ಕೆ ಚಾತ್ರದೆಲ್ಲ ನೋಡಿ ಮೈ ನಡ್ಕ ಬಂದ್ಬಿಡ್ತು, ಬಂದ್ಬಿಟ್ಟೆ.
3: ಪ್ರಪಂಚದಲ್ಲಿ ಯಾವ್ದಕ್ಕೂ ಹೆದರ್ದೇ ಇರೋ ನಿನಗೆ ಈ ಭೂತದ ಭಯ ಹಾಗೂ

0: ಇತ್ತು.
1: ಅದೇ ನನಗೂ ಗೊತ್ತಿಲ್ಲ ನೋಡು ಅಮ್ಮ, ನಿನ್ಗೊಂದು ವಿಷಯ ಹೇಳ್ಬೇಕು.
0: ಏನು?
1: ಥಿಯೇಟರ್ ಅಲ್ಲಿ ನಾವೆಲ್ಲಾರು ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಾ, ನಾನೊಬ್ನೇ ಪಾಪ್ಕಾರ್ನ್ ತಿಂತಾ ಇದ್ದೆ. ಆ ಬೂತದ ಹುಡುಗಿ ಬಂತು, ಮ್ಯಾಂತ ಬಂದ್ಬಿಡ್ತು ಒಂದ್ ಬೆಕ್ಕು, ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ರು ಜನ, ಪಟೀರ್ ಅಂತ ಕಿರ್ಚ್ಕೊಂಡ್ಬಿಟ್ಲ ಹುಡುಗಿ, ಡಮಾರ್ ಅಂತ ಹೊಡ್ಕೋತು ನನಗೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಭಯ ಶುರು ಆಗೋಯ್ತು. ಬರೀ ಡವ ಡವ ಡವ ಡವ ಅಂತ ಶಬ್ದಗಳು ಕೇಳ್ತಾವೆ. ನಾನು ಒಬ್ಬ ಮಾತ್ರ ಎದ್ಬಿಟ್ಟು ಸರಕ್ ಸರಕ್ ಸರಕ್ ಸರಕ್ ಅಂತ ಆಚೆ ಬಂದ್ಬಿಟ್ಟೆ. ಬಾ ಆಚೆ ಬಂದ್ ನೋಡ್ತೀನಿ, ಯಾರು ಇಲ್ಲ. ಡರ್ರ ಅಂತ ಒಂದು ಆಟೋ ಬಂದ್ಬಿಡ್ತು. ಸ್ಟಾಪ್ ಸ್ಟಾಪ್ ಅಂತ ಪಡ್ಕೊಂಡೆ. ಆಟೋದನ್ ಬಂದ್ ನಿಲ್ಲಿಸ್ತ, ಸರ್ ಮನೆ ಕರ್ಕೊಂಡೋಗಿ ಸರ್ ಅಂತ. ಬರಲ್ಲ ಹೋಗಯ್ಯ ಅನ್ಬಿಟ್ಟ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ನಾನು ಒಬ್ನೇ ಬೇರೆ ಆಡಿ ಹೇಳ್ತಾ ನಡಿಯೋಕ್ ಶುರು ಮಾಡ್ಬಿಟ್ಟೆ. ಹಂಗೆ ಆಡಿ ಹೇಳ್ಕೊಂಡ್ ಬರ್ತಾ ಇದ್ನ, ಧಡಕ್ ಧಡಕ್ ಧಡಕ್ ಅಂತ ಬರ್ತಾ ಇದ್ದೆ. ಸಡನ್ ಆಗಿ ಇನ್ನೊಂದ್ ಸೌಂಡು, ಅಣ್ಣ ಅಣ್ಣ ಅಂತ ಯಾರೋ ಬರ್ತಾರೆ. ಗಭೀರ ಅಂತ ತಿರುಗಿ ನೋಡ್ದೆ, ಯಾರು ಕಾಣಿಸ್ಲಿಲ್ಲ. ಭಯ ಶುರು ಆಗೋಯ್ತು, ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಅಮ್ಮ ಎದುರ್ಬಿಟ್ಟಿಯ,
0: ನಿನಗೆಲ್ಲೋ ಭ್ರಮೆ ಆಗಿರ್ಬೇಕು. ನಡಿ ನೀನ್ ಊಟ ಮಾಡಿ ಧೈರ್ಯವಾಗಿ ನಿದ್ದೆ ಮಾಡಿ ಹೋಗು.
1: ಅಯ್ಯೋ ಬೈದಲ್ಲಿ ಪಾಪ್ಕಾರ್ನ್ ತಿಂದು ಹೊಟ್ಟೆ ಎಲ್ಲ ಫುಲ್ ಆಗ್ಬಿಟ್ಟಿದೆ, ನಾನ್ ಬರ್ತೀನಿ.
0: ಲೋ ಚಂದ್ರ ಊಟ ಮಾಡು.
1: ಅಯ್ಯೋ ನನಗೆ ಊಟ ಗಿಟಲ್ಲ ಏನೋ ಬೇಡ. ಮಮ್ಮಿ ಗುಡ್ ನೈಟ್.
0: ಗುಡ್ ನೈಟ್.

0: ಯಾರು ಯಾರದು?
1: ಎದುರ್ಕೋ ಬೇಡ, ಲುಂಗಿ ಬಿಟ್ಟು ಎಲ್ಲ ಕಾಣ್ತಾ ಇದೆ, ನನಗೊಂಥರ ಭಯ ಆಗ್ತಾ ಇದೆ.
0: ಎಲ್ಲಿದ್ದೆ ನೀನು?
1: ಇಲ್ಲೇ ಎದುರುಗಡೆ ಇದ್ದೀನಿ.
0: ಯಾರು ನೀನು?
1: ನಾನು ನಿನ್ ತಮ್ಮ.
0: ತಮ್ಮನ? ಅಯ್ಯೋ, ನನಗೆ ಯಾವ ತಮ್ಮನೂ ಇಲ್ವಲ್ಲಪ್ಪ, ಯಾರೋ ಹೊಸ ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ಕರ್ದಿ ಎಲ್ಲ ಮಾತಾಡೋದ್ರ ಆಗುತ್ತಲ್ಲಪ್ಪ, ಇದಕ್ಕಂತ ನನ್ನ ಪ್ರಮೇಲ. ಅಯ್ಯೋ, ಇದೆಲ್ಲ ನಿಜಾನೇ?
1: ಹೌದು, ನಿಜಾನೇ ಅಣ್ಣ.
0: ಅಯ್ಯೋ,
1: ನಾನು ನಿನ್ ತಮ್ಮ, ನನ್ನ ಸಾಯಿಸ್ಬಿಟ್ರು, ಅದಕ್ಕೆ ಭೂತವಾಗಿ ಬಂದಿದ್ದೀನಿ ಅಣ್ಣ.
0: ಭೂತಾನ? ಅಯ್ಯಯ್ಯೋ,
1: ಹಲೋ ಹಲೋ ಬ್ರದರ್. ಅಯ್ಯೋ, ಇದು ಬೇರೆ.
0: ನೀವೆಲ್ಲ ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ದೀರಾ. ನನ್ನ ತಾಯಿಗೆ ನನ್ನ ಒಬ್ಬನೇ ಮಗ, ನನಗ್ ತಮ್ಮನೇ ಇಲ್ಲ. ಹೌದು, ಓಡೋಗೋ ಚಂದ್ರ. ಅಯ್ಯೋ,
1: ಹೌದಣ್ಣ, ಅಪ್ಪ ಸಾಯೋದಕ್ಕೆ ಮುಂಚೆ ನನಗೂ ಒಬ್ಬ ಅಣ್ಣ ಅಮ್ಮ ಇದ್ದಾರೆ ಅಂತೇಳಿ ಸತ್ತೋಗ್ಬಿಟ್ರು. ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಮ್ಮನ ಹತ್ರ ಹೋಗಿ ನಿನಗೆ ಅವಳಿ ಜವಳಿ ಮಕ್ಕಳಿದ್ರು ಅಂತ ಕೇಳ್ಕೊಂಬಾ.
2: ಸರಿ ಅಮ್ಮ.
1: ಅಮ್ಮ,
3: ಏನೋ ಇದು, ನೀನು ಇನ್ನೂ ನಿದ್ದೆ ಮಾಡಿಲ್ವಾ?
1: ಅದಲ್ಲಮ್ಮ, ನನಗೆ ನಿನ್ನ ಹತ್ರ ಒಂದು ವಿಷಯ ಗೊತ್ತಾಗಬೇಕಾಗಿತ್ತು.
3: ಏನದು?
1: ನಾನು ನಿನಗೊಬ್ಬನೇ ಮಗನ.
3: ಯಾಕೋ ಭೂತದ ಪಿಕ್ಚರ್ ನೋಡ್ಬಿಟ್ಟು ನಿನ್ಗೇನಾದ್ ಭೂತ ಗೀತ ಹಿಡ್ಕೊಂಡ್ ಬಿಡ್ತಾ? ನೀನ್ ನನ್ ಮಗನೇ ಕಣ.
1: ಅದ್ರಲ್ಲೇನು ಸಂದೇಹ ಇಲ್ಲಮ್ಮ, ನಾನ್ ಮಾತ್ರ ನಿನ್ ಮಗನ, ಇಲ್ಲ ಅವಳಿ ಜವಳಿನ ಅಂತ.
3: ಚಂದ್ರ, ಇದೆಲ್ಲ ನಿನ್ಗೆ ಹಾಗೆ ಗೊತ್ತಾಯ್ತು
1: ಅಂದ್ರೆ?
3: ಹೌದಪ್ಪ, ನಾನು ಹುಟ್ಟಿದ್ದ ಇಬ್ಬರು ಮಕ್ಕಳಲ್ಲಿ ಒಬ್ಬ ನೀನು, ಇನ್ನೊಬ್ಬ ಶ್ರೀರಾಮ. ಇನ್ನೊಬ್ಬಳ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ರಂತ ಗೊತ್ತಾದ್ಮೇಲೆ ನಾನು ಅವ್ರನ್ನ ಬಿಟ್ಟು ಬೇರಾಗ್ಬಿಟ್ಟೆ. ಆಗೊಂದು ಮಗು ನಾನ್ ಸಾಕ್ತೀನಿ ಅಂತ ನಿಮ್ ತಮ್ಮ ಎತ್ಕೊಂಡು ಹೋಗ್ಬಿಟ್ರು. ನೀನು ನಿಮ್ ತಮ್ಮ ತಂದೆಯವ್ರ ಜೊತೆಯಲ್ಲಿ ಸ್ನೇಹ ಬೆಳೆಸಿ ಎಲ್ಲಿ ನನ್ನಿಂದ ದೂರ ಆಗ್ತೀಯೋ, ನಿನ್ ಪ್ರೀತಿ ನನ್ ಮೇಲೆ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಭಯದಿಂದ ಈ ವಿಷಯ ಹೇಳಿರ್ಲಿಲ್ಲ. ಹೌದು, ಈ ವಿಷಯ ಎಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ನಿಮ್ ತಂದೆ ನೋಡಿದ್ಯಾ? ನಿನ್ ತಮ್ಮನ್ ನೋಡಿದ್ಯಾ?
1: ಅಯ್ಯಯ್ಯೋ, ಅವ್ರೆಲ್ಲ ನಾನು ಎಲ್ಲಿ ನೋಡ್ಲಮ್ಮ. ಹೀಗೆ ನನ್ನ ಯಾರ ಕೇಳಿದ್ರು ಅದಕ್ಕೆ ನಾನು ನಿನ್ ಕೇಳಿದೆ. ಅದ್ರಲ್ಲೂ ಬೇರೆ ಯಾರೋ ಅವಾಗವಾಗ ನನ್ನ ಅಣ್ಣ ಅಣ್ಣ ಅಂತ ಕೂಗೋ ತರ ಕೇಳಿಸ್ತಾಯ್ತಾ, ಅದಕ್ಕೆ ನಾನು ಅವಳಿ ಜವಳಿಗೆ ತರ ಭ್ರಾಂತಿ ಆಗತ್ತೆ ಅಂತ ಪುಸ್ತಕದಲ್ಲಿ ಓದಿದ್ದೆ. ಅದಕ್ಕೆ ಇದಕ್ಕೆಲ್ಲ ಯಾಕಮ್ಮ ಅಳ್ತಾ ಇದ್ಯಾ? ನೀನ್ ಇದನ್ನೆಲ್ಲ ಹೇಳದ್ರಿಂದ ನನಗೆ ನಿಮ್ ಪ್ರೀತಿ ಕಡಿಮೆ ಆಗಿಲ್ಲ. ಹೋಗ್ ಮಲಕ್ ಹೋಗ್. ಹೋಗ್ ಮೊಲಕ ಹೋಗಮ್ಮ. ಲೋ ಲೋ ತಮ್ಮ,
4: ಇದನ್ ಹೇಳು.
1: ಸಾರಿ ಸಾರಿ ಬ್ರದರ್.
4: ಪರವಾಗಿಲ್ಲ, ಲೋ ಅಂತಾನೆ ಕರಿ.
1: ಲೋ, ನೀನ್ ತುಂಬಾ ಒಳ್ಳೆ ಹುಡುಗ ಕಣ, ಆದ್ರೆ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ. ನಾನು ಅಮ್ಮನ ಕೇಳಿದೆ, ನಾವಿಬ್ರು ಅವಳಿ ಜವಳಿ ಮಕ್ಳಂತೆ, ಆದ್ರೆ ನಾನು ಅಣ್ಣ, ನಿನ್ ತಮ್ಮ. ನೀನು ನೇರವಾಗೇ ಬರ್ಬೋದಾಗಿತ್ತಲ್ಲ, ಯಾಕಿದ್ರೆ ಭೂತವಾಗ ಬಂದ ಕಾತಾ ಇದ್ಯಾ?
4: ಮನುಷ್ಯ ಆಸೆ ಈಡೇರದ ಸತ್ರೆ ಭೂತವಾಗ ಅಳಿತಾನೆ ಕೇಳಿದೆ ತಾನೆ. ಹಾಗೆ ನಾನು ಅಪ್ಪ ಮಾಡಿರೋ ಆಸೆನ ನೀನು ಅಮ್ಮ ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ.
1: ನನಗ್ ನಿನ್ ಧ್ವನಿ ಕೇಳಿಸ್ತಾ ಇದೆ, ಆದ್ರೆ ನೀನ್ ಮಾತ್ರ ಕಾಣಿಸ್ತಾನೆ ಇಲ್ವಲ್ಲೋ.
4: ಭೂತ ಇರೋ ಸತ್ಯ ಅಂತ ನಂಬಿ ನನ್ನ ನೋಡ್ಬೇಕು ನನ್ನ ನೋಡ್ಬೇಕು ಅಂತ ಧ್ಯಾನ ಮಾಡಿದ್ರೆ ನನ್ನ ನೋಡ್ಬೋದು. ನಾ ನಿನಗ್ ಮಾತ್ರ ಕಾಣಿಸ್ತೀನಿ, ಬೇರೆ ಯಾರಿಗೂ ಕಾಣಿಸಲ್ಲ.
1: ಸರಿ, ಭೂತ ಇರೋ ಸತ್ಯ ಅಂತ ನಾನು ನಂಬ್ತೀನಿ. ತಮ್ಮ, ನಾನು ನಿನ್ ನೋಡ್ಬೇಕು. ತಮ್ಮ, ನಾನು ನಿನ್ ನೋಡ್ಬೇಕು. ಆಶ್ಚರ್ಯ, ನನ್ ತರನೇ ಇದೆಯಲ್ಲೋ ನೀನು.
4: ಆದ್ರೆ ಸ್ವಲ್ಪ ಪೆದ್ದನ್ ತರ ಕಾಣಿಸ್ತೀಯ ಅಷ್ಟೇ. ತರ ಏನು, ಅಶುಳ್ಳು ಪೆದ್ದಾಣೆ. ಅಣ್ಣ, ನಾವು ನಮ್ಮ ಎಸ್ಟೇಟ್ಗೆ ಯಾವಾಗ ಹೋಗೋಣ?
1: ಹೋಗೋಣ, ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಅಮ್ಮನ ಹತ್ರ ಏನಾದ್ರೆ ಸುಳ್ಳೆ ಬಿಟ್ಟು ಹೋಗ್ಬೇಕು, ಯಾಕೆಂದ್ರೆ ಅಮ್ಮ ನನ್ನ ಒಂಟಿಯಾಗಿ ಕಳ್ಸಲ್ಲ.
4: ಓಯ್, ಅಮ್ಮನ ನಮ್ ಜೊತೆ ಬರ್ಲಿ.
1: ಬೇಡ ಬೇಡ, ಅಲ್ಲಿ ಎಸ್ಟೇಟ್ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಮೊದ್ಲು ನೀನು ನಾನು ಅಲ್ಲಿಗೆ ಹೋಗೋಣ, ಎಲ್ಲ ಸರಿ ಹೋದ್ಮೇಲೆ ಅಮ್ಮನಲ್ಲಿ ಕರ್ಸ್ಕೊಳ್ಳೋಣ.
4: ಸರಿ.
1: ಅದ್ ಸರಿ, ನೀನ್ ಇಲ್ಲೇ ಮಲ್ಕೋತಿಯ ಇಲ್ಲ?
4: ಅಯ್ಯಯ್ಯೋ, ನಮ್ ಇಲ್ಲೆಲ್ಲ ನಿದ್ದೆ ಬರೋದಿಲ್ಲ. ನಮ್ ಏನಾದ್ರು ಹುಣ್ಸೆ ಮರ ನುಗ್ಗೆಕಾಯಿ ಮರದಲ್ಲಿ ಲೇತಾಡ್ದೆ ನಿದ್ದೆ ಬರೋದು. ನೀ ಇಲ್ಲೇ ಬಿದ್ಕೋ, ನಾನು ಮರದಲ್ಲಿ ಲೇತಾಡ್ತೀನಿ. ಶೀ ಯು, ಗುಡ್ ನೈಟ್.
1: ಗುಡ್ ನೈಟ್. ಅಮ್ಮ, ಏನು ಮರ್ತಿಲ್ಲ ತಾನೆ? ಬಟ್ಟೆ ಎಲ್ಲ ಸರಿಯಾಗಿಟ್ಟಿದ್ಯಾ? ಟ್ರೈನಿಂಗ್ ಟೈಮ್
5: ಅಲ್ವಾ ಚಂದ್ರ? ಏನದು ದಿಢೀರಂತ ಒಂದು ತಿಂಗಳಿಗೆ ಆಗೋಷ್ಟು ಬಟ್ಟೆ ತಿಡಕ್ ಹೇಳ್ತಾ ಇದೀಯಾ?
1: ದಿಢೀರಂತ ಡೆಲ್ಲಿಯಿಂದ ಫೋನ್ ಬಂತು, ಅದಕ್ಕೆ ದಿಢೀರಂತ ಹೋಗ್ತಾ ಇದೀನಿ. ನೀನ್ ದಿಢೀರ್ ದಿಢೀರ್ ಅಂತ ಆಶೀರ್ವಾದ ಮಾಡು.
5: ದೇವ್ರು ಒಳ್ಳೇದ್ ಮಾಡ್ಲಿ.
1: ಬರ್ತೀನಮ್ಮ. ಅಣ್ಣ,
4: ಇದೇ ನಮ್ ಎಸ್ಟೇಟ್, ಹೇಗಿದೆ?
1: ಚೆನ್ನಾಗಿದೆ.
4: ಅಣ್ಣ, ಅಳ್ಳುಡು ಗುಡು ಗುಡು ಶಬ್ದ ಮಾಡ್ತಾ ಇದೆಯಲ್ಲ, ಅದೇ ನಮ್ ಫ್ಯಾಕ್ಟ್ರಿ. ಇನ್ಮೇಲೆ ಈ ಎಸ್ಟೇಟ್ ಫ್ಯಾಕ್ಟ್ರಿ ಎಲ್ಲ ನೀನೇ ನೋಡ್ಕೋಬೇಕು.
1: ಇಷ್ಟು ದಿವಸ ಯಾರು ನೋಡ್ತಾ ಇದ್ರು?
4: ದದ್ದಿ ನೋಡ್ಕೋತಾ ಇದ್ರು.
1: ನೀನೇನ್ ಮಾಡ್ತಾ ಇದ್ದೆ?
4: ನಾನು ಗೀತನ್ ಜೊತೆ ಪುಟ್ಟನ್ ಜೊತೆ ಗೋಲಿ ಆಡ್ತಾ ಇದ್ದೆ. ಹೌದು, ನಿನ್ ಗೋಲಿ ಆಡಕ್ ಬರುತ್ತಾ?
1: ಓದಿತೀನಿ ನೋಡು.
4: ಅಣ್ಣ, ಅಳ್ಳೋಡನ ಗೀತಾ
6: ಬಂದೇ ಬರ್ತಾನೆ, ರಾಮ ಬಂದೇ ಬರ್ತಾನೆ, ಬಂದ ಉಡನೆ ನನ್ನನ್ನೇ ನೋಡಿ ರಾಣಿ ಇರುತ್ತಾನೆ. ಶ್ರೀರಾಮ್ ಸತ್ತೋಗ್ಬಿಟ್ಟ.
1: ಯಾರು ಯಾರು ಅವನು ಕೊಂದಿದ್ದು?
6: ಲಿಂಗಪ್ಪ, ಆ ಲಿಂಗಪ್ಪ ನೀನೆಲ್ಲ ಶ್ರೀರಾಮನ್ ಕೊಂದಿದ್ದ. ನೀನ ಏನ್ ಮಾಡ್ತೀನಿ ನೋಡು. ಏ ಲಿಂಗಪ್ಪ, ಬರ್ತೀನಿ ಬರ್ತೀನಿ, ನನ್ನ ಮಗನೇ ನೀನ ಏನ್ ಮಾಡ್ತೀನಿ ನೋಡು. ನೀನ
1: ಹಲೋ, ಅವಳು ಹುಚ್ಚಿಡ್ದಿದೆ ಕಣ.
4: ಹುಚ್ಚ? ಅಯ್ಯೋ, ಏನ್ ಮಾಡೋದೀಗ? ಇವನ್ಗು ನಾನು ಕಾಣಿಸಲ್ವಲ್ಲ, ಏನಾಯ್ತು ಅವನ್ಗೆ?
1: ನಾನು ಶ್ರೀರಾಮ್ ಅಲ್ಲಪ್ಪ, ಅವ್ರ ಅಣ್ಣ ಚಂದ್ರ. ಮಾತಾಡಪ್ಪ, ಮಾತಾಡ ಪುಟ್ಟ.
4: ಅಯ್ಯೋ, ಬಡ್ಡಿ ಮಕ್ಳ ನಾಲ್ಗೆಲ್ಲ ಕೂಯ್ದು ಬಿಟ್ರ?
1: ಸತ್ಯ ಹೊರಗ್ ಬರುತ್ತೆ ಅಂತ ಈ ಹುಡುಗನ್ ನಾಲ್ಗೆ ಕೂತಿದ್ದಾರೆ.
7: ಈಗ ಬರದೆ ಹೋಯ್ತಲ್ಲ,
8: ಈಗಿನ್ ಏನಾಗ್ಬೇಕಯ್ಯ? ಅವರಪ್ಪ ಸತ್ತಿದ್ದಾಯ್ತು, ಮಗ ಸತ್ತಿದ್ದಾಯ್ತು, ಇನ್ನೇನ್ ಆಗ್ಬೇಕು?
7: ಅಷ್ಟು ಸಾಕಾಗಲ್ಲ.
8: ಓಹೋಹೋ, ಇನ್ಯಾರಾದ್ರೂ ಗೊಟ್ಟಕ್ಕನ್ಬೇಕಾ?
7: ಹಾಗಲ್ಲ, ನೀನು ರಾಜಲಕ್ಷ್ಮಿ, ಇವನು ಚಂದ್ರ ಅಂತ ಎಲ್ರಿಗೂ ಗೊತ್ತಾಗಬೇಕು. ಬ್ಯಾಂಕ್ ನಲ್ಲಿ ಸರ್ಟಿಫಿಕೇಟ್ ಕೇಳ್ತಾರೆ, ದೊಡ್ಡ ಯಜಮಾನರ ಮದುವೆ ಸರ್ಟಿಫಿಕೇಟ್ ಬೇರೆ ಬೇಕು. ಓಹೋಹೋ, ಇದೆಲ್ಲ ಅಷ್ಟು ಸುಲಭವಾಗಿ ಆಗೋ ಕೆಲಸ ಅಲ್ಲ.
8: ಅಯ್ಯೋ, ಇದೇನ್ರಿ ಪ್ರಾಬ್ಲಮ್ಗಳು?
7: ನೀನ್ ಸುಮ್ನೆ ಇರ್ತೀಯೇನೆ, ನೀನೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೀಯ. ಅಲ್ಲಯ್ಯ ಮ್ಯಾನೇಜರ್, ಎಲ್ರು ನನ್ನ ಚಂದ್ರ ಅಂತ ನಂಬಿಟ್ಟಿದಾರಲ್ಲ, ಇನ್ನೇನ್ ಬೇಕು?
4: ನಿಮ್ದೊಳ್ಳೆ ರಾಮಾಯಣ ಆಯ್ತಲ್ಲ ನನಗೆ.
8: ಅಯ್ಯ, ನಾವಿಲ್ಲಿ ಬಂದು ಸೇರ್ಕೊಂಡಿದ್ ನಮ್ಗೊಳ್ಳೆ ರಾಮಾಯಣ ಆಗೋಯ್ತಲ್ಲ. ಶಟ್ ಅಪ್ಪ, ನನ್ನೇ ಶಟ್ ಅಪ್ ಅಂತೀನಯ್ಯ. ಲೇ ಬಟ್ಟ, ಯೋ ವೈನ್ ಹತ್ರ ಹಿಂಗ್ ಅನ್ಸಕ್ಕೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದೆ ನಮ್ಮನ್ನ. ಯೋ, ಅದೇನೇನ್ ಹೇಳ್ತೀಯ ಹೇಳಯ್ಯ ಹೇಳು.
7: ನೋಡಿ, ಏನು ಮುಂದೆ ನಾವೆಲ್ಲ ಬಹಳ ಹುಷಾರಾಗಿರ್ಬೇಕು, ನೀವು ಅಷ್ಟೇ. ಸಿಕ್ ಸಿಕ್ಕದ ಕಡೆ ಸಿಕ್ ಸಿಕ್ ಹಾಗೆಲ್ಲ ಬಾಯೆಲ್ಲ ಬದರ ಬಿಡ್ಬೇಡಿ.
9: ಒಂದ್ ವೇಳೆ ಒರಿಜಿನಲ್ ಚಂದ್ರ ರಾಜಲಕ್ಷ್ಮಿ ಬಂದ್ಬಿಟ್ರ ಏನ್ ಮಾಡೋದು?
7: ಒಂದ್ ವೇಳೆ ಬಂದೇ ಬಿಟ್ರು ಅಂತ ಇಟ್ಕೋ, ಪ್ಲೇಟ್ ನ ಹಾಗೆ ತಿರುಗಿಸ್ಬಿಡೋದು. ಬಂದವ್ರ ಪಾಲಿಗೆ ದೊಡ್ಡ ಯಜಮಾನ್ರ ಎರಡನೇ ಮಗ ಇವನೇ, ಎರಡನೇ ಹೆಂಡತಿ ಇವಳೆ.
8: ನಿನ್ನ ಕಾಲ ನನ್ನ ತಲೆ ಮೇಲೆ ಇಡಪ್ಪ.
7: ಯಾಕೆ?
8: ಏನಯ್ಯ, ಸಿಕ್ ಸಿಕ್ದವ್ರಿಗೆಲ್ಲ ನಾನು ಎಂಟರ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಪ್ಲೇಟ್ ಚೇಂಜ್ ಮಾಡ್ತಿಲ್ಲ, ಯಾರಾದ್ರೂ ನಂಬತ್ತಾರ?
7: ನಮ್ದೇ ಇನ್ನೇನು ಮಾಡ್ತಾರೆ, ಒಬ್ಬರನ್ನೊಬ್ರು ನೋಡೇ ಇಲ್ವಲ್ಲ, ಎಲ್ಲ ನಮ್ ಕೈಲ್ ತಾನೆ ಇರೋದು.
10: ಎಲ್ಲ ಉಲ್ಟಾ ಕೇಸು, ಒಂದು ಅರ್ಥ ಆಗೋದಿಲ್ಲ. ಇದಿನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ?
1: ಅಣ್ಣ, ನೀನ್ ಹೋಗಣ, ಧೈರ್ಯವಾಗಿ ಹೋಗಣ, ನಾನಿದ್ದೀನಿ. ಗುಡ್ ಲಕ್.
11: ಥ್ಯಾಂಕ್ ಯು.
7: ನೀವು?
1: ನನ್ನ ಹೆಸರು ಚಂದ್ರ, ಶ್ರೀರಾಮ್ ಚಂದ್ರ.
4: ಚೆನ್ನಾಗಿದೆ ಚೆನ್ನಾಗಿದೆ. ಒಬ್ಬೊಬ್ಬ ನನ್ ಮಕ್ಕಳು ಈಗ ನೋಡಿ ಟೆನ್ಷನ್ ಆಗ್ಬಿಡ್ತಾರೆ.
1: ನಾನ್ ನಿಮ್ ಯಜಮಾನ್ರ ಮಗ. ನಾನು ನಮ್ಮ ಅಪ್ಪನ ನೋಡೇ ಇಲ್ಲ. ಅವ್ರು ತಿರೋದಂತ ಗೊತ್ತಾಯ್ತು, ಅದಕ್ಕೆ ಅವ್ರು ಇದ್ದಿದ್ದು ಬಂಗ್ಲೆ ಈ ಎಸ್ಟೇಟ್ನೆಲ್ಲ ನೋಡ್ಕೊಂಡು ಹೋಗಕ್ ಬಂದೆ.
11: ಏನಪ್ಪ ಮನೇಲಿ ಅಮ್ಮ ಚೆನ್ನಾಗಿದ್ದಾರ?
1: ಚೆನ್ನಾಗಿದ್ದಾರೆ.
11: ನಾನು ನಿಮ್ ಚಿಕ್ಕಮ್ಮಪ್ಪ. ಇವ್ ನಿಮ್ ತಮ್ಮ
12: ಅಣ್ಣ.
1: ಅಯ್ಯೋ ನನ್ ಮಕ್ಳ, ಒಂದು ಸುಳ್ಳು ಹೇಳಕ್ ಹೋಗಿ ಸುಳ್ಮೇಲ್ ಸುಳ್ಳು ಸುಳ್ಮೇಲ್ ಸುಳ್ಳು ಸುಳ್ಮೇಲ್ ಸುಳ್ಳು ಹೇಳ್ತಾನೆ ಇದ್ರು. ನೀನ್ ನನ್ ತಮ್ಮಂದರ ಕಾಣಲ್ವಲ್ಲ, ನಿನ್ ಮಗ್ಗಲ ಕಳೆನೇ ಇಲ್ಲ
12: ನೋಡಮ್ಮ.
11: ಯಾಕ ಸುಮ್ನೆ ಕುಯ್ ಕುಯ್ ಕುಯ್ ಅಂತಿರ್ತೀಯ
12: ನೋಡ್, ಮತ್ತೆ ಸುಮ್ನೆ ಲೇವಡಿ ಮಾಡ್ತಾ ಇದ್ದಾನೆ ಅಣ್ಣ.
11: ಅನ್ಲಿ ಬಿಡು, ಅವ್ನ್ ನಿನ್ ಅಣ್ಣ ತಾನೇ. ನೋಡಪ್ಪ, ನಿಮ್ ತಮ್ಮನ್ನ ತುಂಬಾ ಮುದ್ದಾಗಿ ಸಾಕಿದ್ದಕ್ಕೆ ಅವನು ಆಲದ ಮರತರ ಅಡ್ಡಡ್ಡವಾಗಿ ಅಡ್ಡಾದಿಡ್ಡಿಯಾಗಿ ಬೆಳೆದ್ ಬಿಟ್ಟಿದ್ದಾನೆ. ಇರ್ಲಿ ನೋಡಪ್ಪ, ನಿಮ್ ಅಪ್ಪ ಬದುಕಿದ್ದಾಗ ನಾನ್ ನೂರ್ ಸಲ ಬಿಡ್ಕೊಂಡೆ ನಿಮ್ ಮೊದಲನೇ ಹೆಂಡತಿನ ಕರ್ಕೊಂಡ್ ಬಂದು ಇಲ್ಲೇ ಇಟ್ಬಿಡಿ ಅಂತ. ಅವ್ರ ನನ್ ಮಾತೇ ಕೇಳಲಿಲ್ಲಪ್ಪ.
1: ಅವ್ರು ಬಂದ್ ಕರೆದಿದ್ರು, ನಾವ್ ಇಲ್ಲಿ ಬಂದಿರ್ತಿರ್ಲಿಲ್ಲ.
11: ಅದನ್ನ ಅವ್ರು ಹೇಳಿದ್ರಪ್ಪ.
1: ಹೌದಾ
12: ಅಣ್ಣ, ನಾನು ಒಳಗಡೆ ಎಲ್ಲ ಡಿಟೇಲ್ ಹೇಳ್ತೀನಿ ಬಾ ಅಣ್ಣ.
11: ಬಾ
1: ಹೋಗೋ ನನ್ ಮಗನೇ, ಡೀಟೇಲ್ ಆಗಿ ಹೇಳ್ತಾ ಡೀಟೇಲ್ ಆಗಿ. ನಾವುಗಳೇ ನನಗೆ ಡೀಟೇಲ್ಸ್ ಎಲ್ಲ ಕೊಟ್ಟಾಯ್ತಲ್ಲ. ಏನಣ್ಣ ನೀನು ಇನ್ನು ಎಷ್ಟು ಕೆಲಸ ಇದೆ ಅದನ್ನೆಲ್ಲ ಬಿಟ್ಟು ಈ ಪುಟ್ಟಿನ ಬರೆಯೋದು ಹೇಳ್ಕೊಡ್ತಾ ಇದೆಯಲ್ಲ ನೀನು. ಲೋ ನಿನ್ನ ಸಾಯಿಸೋದು ನೋಡಿದವರು ಇವನು ಗೀತ ಇಬ್ರೇ. ಗೀತಂಗ್ ಹುಚ್ಚಿಡ್ದಿದೆ, ಇವನಿಗೆ ಮಾತು ಬರಲ್ಲ. ಅಟ್ಲೀಸ್ಟ್ ಇವನು ಬರೆಯೋದನ್ನ ಕಲ್ತ್ರೆ ನಿನ್ನ ಸಾಯಿಸಿದ್ ಯಾರು ಅಂತ ಬರುತ್ತ ತೋರಿಸಿದಾಗ ಅದೇ ನಮ್ಗೆ ಬಲವಾದ ಸಾಕ್ಷಿ ಆಗುತ್ತೆ.
12: ಒಳ್ಳೆ ಐಡಿಯಾ, ಆಟೋಸೆಟ್ ಕರೆಕ್ಟ್ ಆಗಿ ಕಳ್ಸ್ಕೊಡು.
1: ಮೊದ್ಲು ನೀನ್ ಜಾಗ ಖಾಲಿ ಮಾಡಿ.
12: ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಗೀತ ನೆನೆಸ್ಕೊಂಡ್ರೆ ನಂಗೆ ತುಂಬಾ ದುಃಖ ಆಗುತ್ತೆ ಅಣ್ಣ.
1: ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ, ಎಲ್ಲ ಸರಿ ಹೋಗುತ್ತೆ, ನೀನು ಸುಮ್ಮನೆ. ಅಣ್ಣ ನೀನ್ ಇನ್ನೊಂದು ಕೆಲಸ ಮಾಡ್ಬೇಕು. ಇನ್ನೇನ್ ಮಾಡ್ಬೇಕು? ಕೋಪ ಮಾಡ್ಕೊಳತಾನೆ? ಇಲ್ಲ ಹೇಳು ನೀನು. ನೀನು
12: ಗೀತ ಮದುವೆ ಬಿಡ್ಬೇಕು.
1: ಏನಾದ್ರು ರಾಂಗ್ ಸೆಂಟಿಮೆಂಟ್, ತಮ್ಮ ಲವ್ ಮಾಡಿದ ಹುಡುಗಿನ ಅಣ್ಣ ಮದುವೆ ಆಗತ್ತ?
12: ಇಲ್ಲಿ ನೋಡು ಚಂದ್ರ.
1: ಏಯ್
12: ಶಾರಿ ಶಾರಿ ಅಣ್ಣ, ನಾನ್ ಜೀವಂತವಾಗಿದ್ದಿದ್ರೆ ನೀನ್ ಹೇಳೋದು ಕರೆಕ್ಟ್, ಆದ್ರೆ ಒಂದಿನ ಅವಳು ನಾನ್ ನಿನ್ನ ಪ್ರೀತಿಸಿನ ಅಂತ ಹೇಳಲೇ ಇಲ್ಲ. ಅದ್ರ ಬದಲು ಇಲ್ಲಿ ನೋಡು ಶ್ರೀರಾಮ, ಈ ಮದುವೆ ಆಗೋದಿಲ್ಲ, ನೀನನ್ನ ಪ್ರೀತಿಸ್ಬೇಡ ಅಂತ ಅವಶ್ಯಕ ನುಡಿತಾನೆ ಇದ್ಲು. ಅದಾಗೇನೇ ಆಗೋಯ್ತು, ನಾನು ಅವಳು ಪ್ರೀತಿ ಮಾಡಿದಂತ ಒಂದೇ ಕಾರಣಕ್ಕೆ ಅವಳ ಬೇರೆ ಮದುವೆನೇ ಆಗ್ಬಾರ್ದ ಅಣ್ಣ? ಈಗ ನನಗೆಲ್ಲ ಗೊತ್ತಾಗೋಯ್ತಣ್ಣ, ಒಂದು ಹುಚ್ಚಿನ ಯಾವ ಮದುವೆ ಆಗುತ್ತೆ ಅಂತ ತಾನು ಯೋಚನೆ ಮಾಡ್ತಿದ್ಯ? ನಂಗೆ ಗೊತ್ತಾಗೋಯ್ತು.
1: ಚಾಚಾ ಹಾಗೇನಲ್ಲ ಕಣ,
12: ಹಂಗ್ ಬಾ ದಾರಿಗೆ. ಅಣ್ಣ ನೀನು ಗೀತ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿರ್ಬೇಕು, ನನ್ನ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು.
1: ಹೇಳ್ಬೇಡ ಸುಮ್ನೆ ಇರೋ, ಈಗೇನು

0: ನನ್ನ ಮದುವೆ ಆಗ್ಬೇಕು ಅಷ್ಟೇ ತಾನೆ. ಅವಳು ಒಪ್ಪದಾದ್ರೆ ನಾನು ಮದುವೆ ಆಗ್ತೀನಿ.
1: ಖಂಡಿತ ನಿನ್ನ ಒಪ್ತಾಳೆ.
0: ಈಗ ಗೀತಾ ಸರಿ ಹೋಗ್ಬೇಕಾದ್ರೆ ನೀನ್ ಅವಳ ಜೊತೆ ಆಟ ಆಡಿದ್ದು ಅವಳ ಜೊತೆ ಮಾತಾಡಿದ್ದೆಲ್ಲ ನನ್ಗೆ ಹೇಳ್ಬೇಕು.
2: ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನಿನ್ನ ಕೋಗಿಲೆ ಕಂಠದಲ್ಲೇ.

0: ಹೌದು, ನಾನು ಕಣ್ಣಾರೆ ಕಂಡೆ. ಗೀತಾಗೆ ಹುಚ್ಚು ಬಿಟ್ಟೋಯ್ತು. ಆ ಚಂದ್ರನಿಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗೋಯ್ತು. ಅವ್ನು ನಮ್ಮನ್ನ ಸುಮ್ಮನೆ ಬಿಡ.
1: ಹೌದಾ?
0: ಅಷ್ಟೇ ಅಲ್ಲ, ಸತ್ ಶ್ರೀರಾಮ ದೆವ್ವಾಗ್ ಬಂದು ಎಲ್ಲಾ ವಿಷಯನ ಚಂದ್ರನಿಗೆ ತಿಳಿಸಿದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು.
1: ದೆವ್ವಾನ?
2: ದೆವ್ವಾನೂ ಇಲ್ಲ, ಭೂತಾನೂ ಇಲ್ಲ, ಎಲ್ಲಾ ಚಂದ್ರನ ಸಂಚು ಅಂತ ಕಾಣುತ್ತೆ.
0: ಮತ್ತೆ ನಾಚ್ಕೊತಾಳೆ ಅಣ್ಣ. ಅಣ್ಣ ಬಿಡಬೇಡ, ಅವಳೆಲ್ಲದಕ್ಕೂ ಈಗ ನಾಚ್ಕೊತಾಳೆ. ಇವತ್ತು ನನ್ ಮುಂದೆನೆ ಇಲ್ಲೇ ನಿರ್ಧಾರ ಹೇಳ್ಬೇಕು ಅವಳು.
3: ಏನೋ ನಿಂದ ಆಟ?
4: ಏನಂತೆ?
3: ನೀ ನಿರ್ಧಾರ ಈಗ್ಲೇ ಹೇಳ್ಬೇಕು ಅಂತ ಅವನ್ ಮೂಟೆ ಮೇಲೆ ಕುತ್ಕೊಂಡು ಆಟ ಮಾಡ್ತಾ ಇದ್ದೇನೆ ನೋಡು. ಮತ್ತೆ ನಾಚ್ಕೊತಾಳು ಅವಳು.
4: ಅವರು ಶ್ರೀಮಂತರು, ನಾನು ಬಡವಿ. ನನ್ನಲ್ಲಿ ಮದ್ವೆ ಆಗ್ತಾರೋ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಈಗ ನಾನ್ ನಿಮ್ಮನ್ ಮದ್ವೆ ಆಗೋದ್ರಿಂದ ಅವರ ಆತ್ಮಕ್ ಶಾಂತಿ ಸಿಕ್ಕುತ್ತೆ ಅನ್ನೋದಾದ್ರೆ ಖಂಡಿತ ನಿಮ್ಮನೆ ಮದ್ವೆ ಆಗ್ತೀನಿ.
0: ಥ್ಯಾಂಕ್ ಯು ಯುವರ್ ಸ್ಪೆಷಲ್ ಶ್ರೀರಾಮ್.

0: வா வா வா, அம்மா மகன் ஆக்டிங் எக்ஸலண்ட். ஓ எக்ஸலண்ட்.
1: ನೋಡಪ್ಪ,
2: ನಾವು ಮಕ್ಕ ಬಣ್ಣ ಹಚ್ಕೊಂಡು ನಾಟಕ ಮಾಡೋ ಜನ, ಇವರು ನನ್ನ ಗಂಡ.
1: ನಮಸ್ಕಾರ, ಇವಳು ನನ್ನ ಹೆಂಡತಿ.
2: ನಮಸ್ಕಾರ.
1: ತಾಯಿ ಮಗನ ತರ ಆಕ್ಟ್ ಮಾಡು ಅಂತಂದ್ರು, ಅದಕ್ಕಿದ್ನೆಲ್ಲ ಹಾಕೊಂಡು ಆಕ್ಟ್ ಮಾಡ್ತಾ ಇದ್ವಿ.
2: ನೋಡಪ್ಪ, ಇಲ್ಲಿರೋರೆಲ್ಲ ಅಯೋಗ್ಯರು, ಮುಟ್ಟಾಡ್ರು, ಮೋಸಗಾರರು. ನಮಗ್ ಗೊತ್ತಾಗೋಯ್ತು ಇನ್ನಾಕಿರ ನಾವಿಲ್ಲಿ. ನಾವ್ ಬರ್ತೀವಿ, ನಮ್ಮನ್ ಬಿಟ್ಬಿಡಪ್ಪ ಬರ್ರಿ.
0: ನೀವ್ ಇಲ್ಲಿಂದ ಓಡೋಗೋದಕ್ ಆಗೋದಿಲ್ಲ.
2: ಯಾಕಪ್ಪ?
0: ಯಾಕೆ ಅಂದ್ರೆ ಆ ಮ್ಯಾನೇಜರ್ ನಿಮ್ಮನ್ನ ಓಡೋಗೋದಕ್ ಬಿಡೋದಿಲ್ಲ.
1: ನಮ್ಮನ್ ಏನ್ ಮಾಡುತ್ತೀಯ?
0: ನೀವ್ ಇಲ್ಲೇ ಇದ್ಕೊಂಡು ನಾನು ಹೇಳ್ದಂಗೆ ಕೇಳ್ಬೇಕು.
2: ಆಯ್ತು.

0: நானே ஸ்ரீ ராம் தெவ்வா பூதா நானும் நின்னு எஷ்டோந்து நம்பித்து கேட்கறதாக சில்லற சில்லற காசெல்லாம் கொட்டித்து ಆದ್ರು ನಿನ್ನ ಮೋಸ ಮಾಡ್ಬಿಟ್ಟೆ, ನಿನ್ನ ಕತ್ತಿಸ್ಕಿ ಸಾಯ್ಸಕ್ ಬಂದಿದ್ದೀನಿ.
1: ಶ್ರೀರಾಮ ಶ್ರೀರಾಮ ಶ್ರೀರಾಮ, ನನ್ ಕೊಲ್ಬೇಡ ಕಣಪ್ಪ, ನಾನಲ್ವ ನಿನ್ನ ಕೊಂತಿದ್ದು? ಆ ಲಿಂಗಪ್ಪ ಕಣಪ್ಪ, ಆ ಪಾಪೆಂಬುಂಡೆ ಮಗ ಈ ರೀತಿ ನಿನ್ನ ಕೊಲೆ ಮಾಡ್ತಾನೆ ಅಂತ ಗೊತ್ತಾಗಿದ್ರೆ ಅವ್ರ ಸಂಗಡನೇ ಸೇರ್ತಿರ್ಲ ಕಣಪ್ಪ. ನನ್ ಕ್ಷಮಿಸ್ಬಿಡು, ನಾನ್ ಕೊಲೆ ಮಾಡಿಲ್ಲ, ನಿನ್ ಕಾಲಿ ಬೀಳ್ತೀನಿ.
2: ಇದೇನಪ್ಪ ಕಾಲ ಕಾಣ್ತಾ ಇಲ್ಲ, ಲಂಗನ ಕಾಣ್ತಾ ಇದ್ದಲ್ಲಪ್ಪ ಕಾಲಲ್ಲಿ ಕಾಲಲ್ಲಿ.
1: ನನ್ ಕ್ಷಮಿಸ್ಬಿಡಪ್ಪ, ನಿನ್ ಕ್ಷಮಿಸಿದೀನಿ ಅಂದ್ರೆ ತನಕ ನಿನ್ ಕಾಲು ಬಿಡೋದಿಲ್ಲ.
0: ಅಣ್ಣ ಅಣ್ಣ, ಪಾಪ ಬಿಟ್ಬಿಡಣ. ಕುಕ್ಕಳು ತುಂಬಾ ಒಳ್ಳೆಯವನು, ಏನೋ ಚಿಲ್ಡ್ರೆ ಕಾಸೆ ಪಟ್ಟು ಅವ್ರ ಜೊತೆ ಸೇರ್ ಬಿಟ್ಟ. ಇನ್ಮೇಲೆ ನೀನ್ ಹೇಳ್ದಾಗೆ ಕೇಳ್ತೇನೆ, ಬಿಟ್ಬಿಡಣ. ಹ್ಮ್ ಸರಿ ಕುಕ್ಕಡಿ, ಇನ್ ಮುಂದೆ ಈ ತರ ಮೋಸ ಮಾಡಲ್ಲ ತಾನೆ?
1: ಮಾಡಲ್ಲ, ಸತ್ಯ ಹೋಲು ಮಾಡಲ್ಲ.
0: ಸರಿ, ಇನ್ಮೇಲೆ ನಮ್ಮ ಮನೆ ನಿನ್ ಸಪೋರ್ಟ್ ಮಾಡ್ಬೇಕು.
1: ಮಾಡ್ತೀನಿ,
0: ನೀನ್ ಅವನ್ ಹೇಳ್ದ ಕೇಳ್ಬೇಕು.
1: ಕೇಳ್ತೀನಿ.

0: ಬೇಡ ಪೋ. ನಿನ್ನ ಮೇಲೆ ನನಗೊಂದು ಅನುಮಾನ.
1: ಏನದು?
0: ನಿನ್ನ ಬಾಯಿನಲ್ಲಿ ಹಲ್ಲು ಹೀಗೆ ಚಾಚಿಕೊಂಡಿತ್ತಲ್ಲ, ಅದು ಎಲ್ಲಿ ಈಗ?
2: ಅದು ನೀವೆಲ್ಲ ಸೇರಿ ಹಳ್ಳಿ ತಳ್ಳಬೇಕಾದ್ರೆ ಅದು ಬಣ್ಣಕ್ಕೆ ತಗಲಿ ಮುರಿದೋಯ್ತು. ಇನ್ಮೇಲೆ ಈ ತರ ತಾಳೆ ಪ್ರಶ್ನೆ ಎಲ್ಲ ಕೇಳಬೇಡ, ಕೇಳಿದ್ರೆ ನಾನು ಮತ್ತೆ ಬಂದ್ಬಿಡ್ತೀನಿ.
0: ಬರ್ಬೇಡ.
3: ಹಿಂಗಪ್ಪನೇ ಶ್ರೀರಾಮನ ಕೊಲೆ ಮಾಡ್ದ, ಅವನೇ ನನ್ನ ನಾಲ್ಗೆ ಕೊಯ್ದ. ಏನಿದೆಲ್ಲ
4: ಇದು? ನಮ್ಮನ್ನೆಲ್ಲ ಒಳಗಡೆ ಹಾಕ್ಸೋದಕ್ಕೆ ಸಾಕ್ಷಿ.
3: ಏನ್ ಹೇಳ್ತಾ ಇದೀಯಾ?
4: ಆ ಚಂದ್ರ ಪುಟ್ಟನ ಕೈಲಿ ಇದನ್ನೆಲ್ಲ ಬರೆಸಿ ನನ್ನ ಮಗಳ ಜೊತೆ ಪೊಲೀಸ್ ಸ್ಟೇಷನ್ ಕಳಿಸ್ಕೊಡ್ತಾ ಇದ್ದ. ನಾನು ಇದನ್ನ ಕದ್ದಾಲಿಸಿ ಮಧ್ಯ ಅವ್ರನ್ನ ತಡೆದು ಎಳ್ಕೊಂಡು ಬಂದಿದ್ದೀನಿ.
3: ಗುಡ್, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ನೋಡು, ಈಗ ಇವರಿಬ್ರನ್ನ ಎಳೆದು ಒಳಗಡೆ ಹಾಕಿ ನೀನ್ ಅಲ್ಲೇ ಕಾವಲು ಇರ್ಬೇಕು. ನಮ್ಮ ವ್ಯವಹಾರ ಎಲ್ಲ ಮುಗಿಯೋವರೆಗೂ ಯಾವ ಕಾರಣಕ್ಕೂ ಅವ್ರ ಇಲ್ಲಿಗೆ ಬರ್ಕೊಡು. ಗೊತ್ತಾಯ್ತಾ?
4: ಗೊತ್ತಾಯ್ತು. ಹೇಳ್ಕೊಂಡೋಗ ಅವ್ರನ್ನ.
3: ನಮ್ ಚಿಕ್ಕ ಯಜಮಾನ್ರು, ಅವರು ರಾಜಲಕ್ಷ್ಮಿ ಅವರು, ಇವರು ಬ್ಯಾಂಕ್ ಮ್ಯಾನೇಜರ್ ಶ್ರೀಪತಿ ಅವರು, ಇವರು ಲಾಯರ್ ಕೃಷ್ಣಪ್ಪನವರು.
1: ನಮಸ್ಕಾರ.
3: ಕೂತ್ಕೊಳ್ಳಿ
1: ನೋಡಿ. ನಿಮ್ ಯಜಮಾನ್ರು ನಿಮ್ ಹೆಸರಿಗೆ, ನಿಮ್ ಮಗ ಚಂದ್ರ ಹೆಸರಿಗೆ ಈ ಆಸ್ತಿ, ಬ್ಯಾಂಕ್ ನಲ್ಲಿರೋ ಹಣ ಎಲ್ಲ ಸೇರ್ಬೇಕು ಅಂತ ವಿಲ್ ಮಾಡಿಟ್ಟಿದ್ದಾರೆ. ನೀವು ಈ ಪೇಪರ್ಗೆ ಸೈನ್ ಹಾಕಿದ್ರೆ ಈ ಆಸ್ತಿ ಎಲ್ಲ ನಿಮ್ಮದಾಗುತ್ತೆ.
5: ಸ್ವಾಮಿ, ತುಂಬಾ ಸಂತೋಷ. ಆದ್ರೂ ಒಂದ್ ಸತ್ಯನ ನಿಮ್ಮ ಹತ್ರ ಹೇಳ್ಬೇಕಾದ ನಮ್ ಧರ್ಮ. ಈ ಮ್ಯಾನೇಜರ್ ಹೇಳ್ದಾಗೆ ನಾನ್ ಚಿಕ್ಕ ಯಜಮಾನನೂ ಅಲ್ಲ, ಇವಳು ರಾಜಲಕ್ಷ್ಮಿನೂ ಅಲ್ಲ.
3: ಏನ್ ಹೇಳ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೇ?
5: ಇರೋದನ್ನೇ ಹೇಳ್ತಾ ಇರೋದು.
3: ನಿಮ್ಗೇನ್ ಹುಚ್ಚುಚ್ಚು ಹಿಡ್ದಿದ್ಯಾ?
6: ನಮ್ ಗಂಡ ನಾನ್ ಅನ್ನೆದ್ರಿಗೆ ಹುಚ್ಚ ಅಂತ್ಯ ಲುಚ್ಚ. ಇವ್ರೆ ನನ್ ಗಂಡ, ಇವ್ರಿಗೆ ಹೆಂಡತಿ ಬೇಕಂದ್ರೆ ನಮ್ಮನ್ನಿಲ್ಲಿ ಕರ್ಕೊಂಡ್ ಬಂದಲ್ಲ ಆ ಜುಟ್ಟಲ ಬಟ್ಟ, ಅವನ್ನೇ ಕೇಳಿ ಬಟ್ಟ ಬರೇ ಆಯ್ಲಿ. ಯೋ ಬಟ್ಟ, ಅದೇನ್ ನಡೀತು ಅನ್ನೋದನ್ನ ಬೊಗಳಯ್ಯ.
3: ಲೇ ಬಟ್ಟ, ನೀನಾದ್ರೂ ಸ್ವಲ್ಪ ಹೇಳಯ್ಯ, ಇವರಿಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದಾರೆ.
6: ಯಾವ ಏನಯ್ಯ, ನಮ್ಮನ್ನಿಲ್ಲಿ ನಾಟಕ ಕರ್ಕ ಬಂದ್ಬಿಟ್ಟು ಇವಾಗ ನಮ್ಮನ್ನೇ ನಾಟಕ ಇಟ್ಕಂತೀನಯ್ಯ.
3: ಏನ್ ಮಹಾ ದೊಡ್ಡ ನಟ ಭಯಂಕರಿ ನೀನು.
6: ನಾನ್ ನಟ ಭಯಂಕರನೋ ಅಲ್ಲೂ ಅನ್ನೋದು ಜಗತ್ತಿಗೆ ಗೊತ್ತೈತೆ. ನೀನ್ ಹೇಳೋದ್ ಬೇಕಾಗಿಲ್ಲ. ಬಟ್ಟ, ದಿವಸಕ್ಕೆ 25 ರೂಪಾಯಿ ಕೊಡ್ತೀವಿ, ಎರಡು ತೂಟ ಕೊಡ್ತೀವಿ ಅಂತ ನಮ್ಮನ್ನ ಕರ್ಕ ಬಂದ್ಬಿಟ್ಟು ಈಗ ಇವನ್ ಉಗಿಸ್ತಾ ಇದ್ದೀನಯ್ಯ.
1: ಸ್ಟಾಪ್ ಇಟ್. ಸತ್ಯ ಏನು ಅಂತ ನೀವ್ ಹೇಳಿಬಿಟ್ರೆ.
0: ನೋಡಿ ಸ್ವಾಮಿ, ಈ ಡ್ಯಾಮೇಜರ್ ಆಸ್ತಿಯನ್ನು ಲಪಟಾಯಿಸೋದಕ್ಕೆ ನಕಲಿ ಅಣ್ಣ ಅಮ್ಮನ್ ಕರ್ಕೊಂಬಂದ್ರೆ ಆಸ್ತಿಲಿ ಪಾಲ್ಕೊಡ್ತೀನಿ, ಕಾರ್ ಕೊಡಿಸ್ತೀನಿ ಅಂತ ಏನೇನೋ ಆಸೆ ತೋರಿಸ್ತಾ, ನಾನ್ ಆಸೆಗೆ ಬಲಿಯಾಗಿ ಯಾವ್ದೋ ನಾಟಕ ಕಂಪನಿ ಪಾರಟ್ ಮಾಡ್ಕೊಂಡಿದ್ದ ಇವ್ರನ್ನ ಇಲ್ಲಿ ಕರ್ಕೊಂಬಂದೆ.
3: ಲೋ ಭಟ್ಟ, ಏನೋ ಹೇಳ್ತಾ ಇದೀಯಾ?
0: ಇದ್ದದನ್ನೇ ಹೇಳ್ತಾ ಇದ್ದೀನಿ. ನೀನೇನ್ ಸಾಚಾನ? ನಿನ್ನೇ ನಂಬ್ಕೊಂಡಿದ್ದ ದೇವ್ರಂತ ನಮ್ ಯಜಮಾನ್ರನ್ ಕೊಂದು ಬಿಟ್ಟಲ್ಲೋ. ಮಗು ಇದ್ದಾಗಿದ್ದ ಆ ಶ್ರೀರಾಮನ್ನು ಕೊಲೆ ಮಾಡಿಬಿಟ್ಟಲ್ಲೋ.
1: ಸಾಕ್, ನಿಲ್ಸಿ. ನಿಜವಾ ಚಂದ್ರ ಯಾರು? ನಾನೇ. ಹಾಗಾದ್ರೆ ನಿಮ್ಮ ತಾಯಿ
3: ಎಲ್ಲಿದ್ದಾರೆ?
6: ಚಂದ್ರ
1: ಅಮ್ಮ, ನಮ್ಮನ್ನೇ ಚೀಟ್ ಮಾಡೋಕ್ ನೋಡ್ತಿದೀಯಾ? ಯು ಆರ್ ಅ ಚೀಟ್ ಅಂಡ್ ಎ ಮರ್ಡರ್. ನಿನಗೆ ನೇಣಿಗೆ ಸರಿಯಾದ ಶಿಕ್ಷೆ. ಐ ವಿಲ್ ಕಾಲ್ ದ ಪೊಲೀಸ್.
3: ಮಗನೇ, ನನಗೆ ನೇಣ ಶಿಕ್ಷೆ ಕೊಡಿಸ್ತೀಯಾ? ಡೈ, ಇವರಿಬ್ಬರನ್ನ ಹಾಕೊಂಡು ಹೋಗಿ ಮುಗಿಸ.
0: ಅನ್ನ ಹಾಕಿದ ಕೈನೇ ಕಟ್ಟಾಕ್ತಿದಿರಲ್ಲ ಪಾಪುಂಡೆ ಮಕ್ಕಳ ಬಿಡ್ರು.

0: ನಿನ್ ಕೆಲ್ಸನ ಆಯ್ತು.
1: ಹೆಂಗೆ
2: ಚಂದ್ರ? ಶಕ್ತಿ ಹೇಗಪ್ಪ ಬಂತು?
0: ಅದೊಂದು ದೊಡ್ಡ ಕತೆ ಅಮ್ಮ, ಆಮೇಲೆ ಹೇಳ್ತೀನಿ.
2: ಈ ಹುಡುಗಿ ಯಾರು?
3: ಹೌದ್ರಮ್ಮ, ಇನ್ನೇನು ವಾಲ್ಗ ಊದಿಸ್ಬಿಡಿ.
1: ಗಾಡ್ ಬ್ಲೆಸ್ ಯು ಮೈ ಬ್ರದರ್. ವೆರಿ ಗುಡ್.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಸೊಬಗಿನ ಶಾಲೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಕುರಿತು ಮಾಹಿತಿ. ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ.

ನಾಳೆ ಬೆಳಿಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462 8 9 ಮತ್ತೊಂದು 2452 5 8. ಎಸ್ಟಡಿ ಕ್ರಮಾಂಕ 0817 2.

ಆಕಾಶವಾಣಿ ಹಾಸನ ಸಮಯ 10:30 ನಿಮಿಷವಾಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಎನ್ಡಿಎ ಸರ್ಕಾರದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. 11:05
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತದೆ. ಸ್ಟುಡಿಯೋ ಸಮಯ 11:05. ನಿಲಯದ ನಾಳಿನ ಪ್ರಸಾರ ಕಾರ್ಯವನ್ನು ನಾಳೆ ಬೆಳಿಗ್ಗೆ 5:55 ಪ್ರಾರಂಭ ಮಾಡಲಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಹೆಚ್ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.